ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 24ನೇ ದಿನ, ಅಂದರೆ 2026ನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ವಿಶ್ವವಿಖ್ಯಾತ ಇಂಜಿನಿಯರ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಇವರ ಜನ್ಮದಿನವನ್ನು ದೇಶದಾದ್ಯಂತ ರಾಷ್ಟೀಯ ಇಂಜಿನಿಯರ್ಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. 1861 ಸೆಪ್ಟೆಂಬರ್ 15ರಂದು ಮುದ್ದೇನಹಳ್ಳಿಯಲ್ಲಿ ಇವರು ಜನಿಸಿದರು. 1912 ರಿಂದ 1918

ಸಾವಿರದ 1947 ರವರೆಗೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಇಂದು ದೇಶ ಅವರನ್ನು ಸ್ಮರಿಸುತ್ತಿದೆ. ಗುಜರಾತಿನ ಗಾಂಧಿನಗರದಲ್ಲಿಂದು ವಿಶ್ವ ಆರ್ಥಿಕ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. 2 ದಿನಗಳ ಕಾಲ ನಡೆಯಲಿರುವ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ದಕ್ಷತೆ, ಆವಿಷ್ಕಾರ, ಸಹಕಾರ ಕುರಿತಂತೆ ಸಮಾಲೋಚನೆ ನಡೆಯಲಿದ್ದು 65 ದೇಶಗಳ 2000ಕ್ಕೂ ಅಧಿಕ ವ್ಯಾಪಾರಸ್ಥರು ಹಾಗೂ ಉದ್ದಿಮೆದಾರರು ಮತ್ತು ನೀತಿ ನಿರೂಪಕರು ಪಾಲ್ಗೊಳ್ಳಲಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ 3 ದಿನಗಳ ಭೇಟಿಗಾಗಿ ಭೂತಾನ್ ತಲುಪಿದ್ದಾರೆ. ಇಂದು ನಡೆಯಲಿರುವ ಭೂತಾನ್ ರಾಷ್ಟೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಭೂತಾನ್ ದೊರೆಯನ್ನ ಭೇಟಿಯಾಗಲಿದ್ದು ಪ್ರಧಾನಮಂತ್ರಿಯವರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇದೇ 17ರಿಂದ 3 ದಿನಗಳ ಕಾಲ ನಡೆಯಲಿರುವ 5ನೇ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಮತ್ತು ಕೇಂದ್ರ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ 300 ಅಂತಾರಾಷ್ಟೀಯ ಕಂಪನಿಗಳು ಸೇರಿದಂತೆ 600ಕ್ಕೂ ಹೆಚ್ಚು ಪ್ರದರ್ಶಕರು ಪಾಲ್ಗೊಳ್ಳಲಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪ್ರಕೃತಿ ವನ್ಯಜೀವಿಗಳ ಜೊತೆಗೆ ಸಂಪರ್ಕ ಸಾಧಿಸಲು ಮತ್ತು ವನ್ಯಜೀವಿ ಹಾಗೂ ಪ್ರಕೃತಿಯ ಸಂರಕ್ಷಣೆಗಾಗಿ ಕೆಲಸ ಮಾಡಲು ಯುವ ಮನಸ್ಸುಗಳನ್ನು ಪ್ರೇರೇಪಿಸಲು ಜೂ ಕ್ಲಬ್ ಅನ್ನು ಆಯೋಜನೆ ಮಾಡಲಾಗುತ್ತಿದೆ. ಇದು 15 ವಾರಗಳ ಕಾರ್ಯಕ್ರಮವಾಗಿದ್ದು 4ನೇ ಅಕ್ಟೋಬರ್ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮ ಪ್ರತಿ ಭಾನುವಾರ ಜರುಗಲಿದೆ. ಮೆಕ್ಸಿಕೋದ ಸಾಲ್ಟಿಲೋಲ್ದಲ್ಲಿ ನಡೆದಂತಹ 2026ರ ಬಿಲ್ಲುಗಾರಿಕೆಯ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ. ಇದಾದ ನಂತರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00-10:00 ಇಂದಿನ ವಿಶೇಷ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ನೀವು ಕೇಳಬಹುದು. ಇನ್ನು 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಮಂಗಳವಾರದ ವಿಶೇಷ ರಸಪ್ರಶ್ನೆ ಇರುತ್ತೆ, ನೀವು ಕೂಡ ಭಾಗವಹಿಸಬಹುದು ಇದರಲ್ಲಿ. 2:15 ಸ್ಪಂದನ, 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾನ. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 4:00-5:00 ಪರಿಮಳ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜಾನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಎಂಟು ಗಂಟೆ 2 ನಿಮಿಷಕ್ಕೆ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡಿಯಸ್ ಗೀತೆಗಳು ಪ್ರಸಾರವಾಗಲಿವೆ. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲೊಂದು ಭಕ್ತಿಗೀತೆ ಪ್ರಸಾರವಾಗ್ತಾ ಇದೆ. ಇದು ವಿಜಯ ನರಸಿಂಹ ಅವರ ರಚನೆ.

ಬಿವಿ ಶ್ರೀನಿವಾಸ್ ಹಾಗೂ ಇಂದು ವಿಶ್ವನಾಥ್ ಅವರ ಧ್ವನಿಗಳಲ್ಲಿ ಶ್ರೀಪಾದರಾಯರ ಒಂದು ಕೃತಿಯನ್ನ ಕೇಳಿದ್ರಿ. ಈಗ ಎಚ್ ಪಿ ಗೀತಾ ಅವರು ಹಾಡಿರುವಂತಹ ಒಂದು ಭಕ್ತಿ ರಚನೆ, ಎಚ್ ಎಂ ನಾರಾಯಣ ಭಟ್ಟರ ರಚನೆ ಇದು.

ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಎಸ್ ಎಂ ಪುಟ್ಟಯ್ಯರಾಜು ಅವರ ಒಂದು ಭಕ್ತಿ ರಚನೆಯನ್ನು ಕೇಳಿದ್ರಿ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಪ್ರಸಾರವಾಗ್ತಾ ಇದೆ ವೇಣುಗೋಪಾಲ ದಾಸರ ಒಂದು ಕೃತಿ.

ವಿದ್ಯಾಭೂಷಣರ ಧ್ವನಿಯಲ್ಲಿ ವಿಭು ಅವರ ಭಕ್ತಿ ರಚನೆಯೊಂದನ್ನು ಕೇಳಿದ್ರಿ.

ಆರು ಗಂಟೆ 33 ನಿಮಿಷಗಳ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು. ಇಂದು ಋಷಿ ಪಂಚಮಿ ಹಾಗೂ ಶ್ರೀಪಾದ ವಲ್ಲಭರ ಜಯಂತಿ ಕೂಡ ಇದೆ. ಶ್ರೀಪಾದ ಶ್ರೀವಲ್ಲಭರನ್ನ ಕಲಿಯುಗದಲ್ಲಿ ಶ್ರೀ ದತ್ತಾತ್ರೇಯರ ಮೊದಲ ಅವತಾರ ಅಂತ ಪರಿಗಣಿಸಲಾಗಿದೆ. ಭಾರತದ ಆಂಧ್ರಪ್ರದೇಶದ ಗೋದಾವರಿ ಜಿಲ್ಲೆಯ ಪೀಠಾಪುರಂನಲ್ಲಿ ಜನಿಸಿದವರು ಶ್ರೀಪಾದ ಶ್ರೀವಲ್ಲಭರು. ಶ್ರೀಪಾದ ಶ್ರೀವಲ್ಲಭರು ಶ್ರೀ ಅಪ್ಪಲರಾಜ ಶರ್ಮ ಮತ್ತು ಸುಮತಿ ಅನ್ನುವಂತಹ ದಂಪತಿಗೆ ಭಾದ್ರಪದ ಸುಧಾ ಚತುರ್ಥಿ, ಕೆಲವೊಂದು ಕಡೆ ಪಂಚಮಿ ಅಂತ ಕೂಡ ಪರಿಗಣಿಸಲಾಗುತ್ತೆ, ಈ ಪಂಚಮಿ ಎಂದು ಜನಿಸ್ತಾರೆ. ಒಮ್ಮೆ ಅಪ್ಪಲರಾಜ ಶರ್ಮ ಅಂದರೆ ಶ್ರೀಪಾದ ವಲ್ಲಭರ ತಂದೆ, ಇವರ ಕುಟುಂಬ ಶ್ರಾದ್ದಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ. ಮಧ್ಯಾಹ್ನದ ಸುಮಾರಿಗೆ ಕೆಲವು ಸಂತರು ಭಿಕ್ಷೆಗೆ ಬರ್ತಾರೆ. ಆಹ್ವಾನಿತ ಬಂಧುಗಳಿಗೆ ಊಟ ಹಾಕುವ ಮೊದಲು ತಾಯಿ ಸುಮತಿ ಅಂದರೆ ಶ್ರೀಪಾದ ವಲ್ಲಭರ ತಾಯಿ ಆ ಸಂತನನ್ನು ದತ್ತಾತ್ರೇಯ ಅಂತ ಪರಿಗಣಿಸಿ ಊಟ ಹಾಕ್ತಾಳೆ. ಇದರಿಂದ ದತ್ತಾತ್ರೇಯನಿಗೆ ಬಹಳ ಸಂತೋಷವಾಗುತ್ತೆ. ಅಲ್ಲಿ ಪ್ರತ್ಯಕ್ಷವಾಗಿ ಆಕೆಗೆ ನೀನು ಯಾವುದೇ ವರವನ್ನು ಕೇಳು, ನಾನು ನಿನಗೆ ದಯಪಾಲಿಸ್ತೇನೆ ಅಂತ ದತ್ತಾತ್ರೇಯ ಹೇಳ್ತಾನೆ. ಆಗ ಆಕೆ ನಿನ್ನಂತಹ ಜ್ಞಾನಿ ಮಗನನ್ನು ನನಗೆ ದಯಪಾಲಿಸು ಅಂತ ಆಕೆ ತಾಯಿ ದತ್ತಾತ್ರೇಯನನ್ನು ಕೇಳ್ಕೊಳ್ತಾಳೆ. ಅದಕ್ಕೆ ದತ್ತಾತ್ರೇಯ ತಥಾಸ್ತು ಅಂತ ಹೇಳ್ತಾನೆ. ದತ್ತಾತ್ರೇಯ ಆಕೆಗೆ ಎಲ್ಲರಿಗೂ ಗುರುವಾಗುವ ಲೋಕಪ್ರಸಿದ್ಧ ಮಗ ಹುಟ್ಟುತ್ತಾನೆ ಅಂತ ಹೇಳಿ ಆಕೆಯನ್ನು ಆಶೀರ್ವದಿಸ್ತಾನೆ. ಪತಿ ಮತ್ತು ಪತ್ನಿ ಇಬ್ಬರು ಆಶೀರ್ವಾದವನ್ನು ಪಡೆದು ಸಂತೋಷ ಪಡ್ತಾರೆ. ಆಗ ಜನಿಸಿದವನೇ ಶ್ರೀಪಾದ ವಲ್ಲಭ. ಶ್ರೀಪಾದ ವಲ್ಲಭರು 7ನೇ ವಯಸ್ಸಿನಲ್ಲಿಯೇ ವೇದಗಳು ಶಾಸ್ತ್ರಗಳು ಇತ್ಯಾದಿಗಳ ಅಧ್ಯಯನವನ್ನು ಮಾಡಿ ಸಂಪೂರ್ಣ ಜ್ಞಾನವನ್ನು ಪಡ್ಕೊಳ್ತಾರೆ. ನಂತರ ಅವರು ಇವುಗಳ ಬಗ್ಗೆ ಉಪನ್ಯಾಸ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ 16 ವರ್ಷಗಳಾದಾಗ ಅವರ ಪೋಷಕರು ಅವರನ್ನು ಅವರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆಗ ಶ್ರೀಪಾದ ವಲ್ಲಭರು ಆ ಒಂದು ವಯಸ್ಸಿಗೆ ಕೊಟ್ಟಂತಹ ಉತ್ತರ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಮುಂದಿನ ಭಾಗದಲ್ಲಿ ಖಂಡಿತವಾಗ್ಲೂ ಇದನ್ನು ಕೇಳೋಣ.

ಶ್ರೀಪಾದವಲ್ಲಭರಿಗೆ ಸುಮಾರು 16 ವರ್ಷಗಳಾದಾಗ ಅವರ ಪೋಷಕರು ಅವರಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಶ್ರೀಪಾದ ವಲ್ಲಭರು ಹೇಳ್ತಾರೆ, ವೈರಾಗ್ಯ ಸ್ತ್ರೀ, ವೈರಾಗ್ಯ ಅಂದರೆ ನಿರಾಸಕ್ತಿ, ಸ್ತ್ರೀ ಅಂದರೆ ಮಹಿಳೆ, ವೈರಾಗ್ಯ ಸ್ತ್ರೀ ಅನ್ನುವಂತಹ ಒಬ್ಬ ಮಹಿಳೆಯನ್ನು ನಾನು ಈಗಾಗಲೇ ಮದುವೆಯಾಗಿದ್ದೇನೆ, ಆದ್ದರಿಂದ ನನ್ನನ್ನು ಶ್ರೀವಲ್ಲಭ ಅಂತ ಕರಿಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಶ್ರೀಪಾದ ಶ್ರೀವಲ್ಲಭ ಅನ್ನುವಂಥ ಹೆಸರು ಬಂತು ಅಂತ ಹೇಳಲಾಗತ್ತೆ. ಕಾಶಿಯಾತ್ರೆಗೆ ತಮ್ಮ ಮನೆಯನ್ನು ತೊರೆದರು. ಹೊರಡುವ ಮೊದಲು ತಮ್ಮ ಇಬ್ಬರು ಅಣ್ಣಂದರಿಗೆ ಸಾಮಾನ್ಯ

ಶ್ರೀಪಾದವಲ್ಲಭರ ಜಯಂತಿ ಆಚರಣೆ ಎಲ್ಲವೂ ಇಲ್ಲಿ ನಡ್ಕೊಂಡು ಬಂದಿದೆ. ಈಗಲೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಅಲ್ಲಿ ಶ್ರೀಪಾದವಲ್ಲಭರ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಶ್ರೀಪಾದವಲ್ಲಭರು ಅಂತ ಹೇಳಿದ್ರೆ ದತ್ತಾತ್ರೇಯನ ಈ ಒಂದು ಕಲಿಯುಗದಲ್ಲಿ ದತ್ತಾತ್ರೇಯನ ಅವತಾರ ಅಂತ ಪರಿಗಣಿಸಲಾಗಿದೆ.

ಶ್ರೀಪಾದವಲ್ಲಭರ ಕುರಿತಾದ ಕೆಲವೊಂದು ಕಥೆಗಳು ಹೀಗಿವೆ. ಅಂಬಿಕಾ ವರಪ್ರಧಾನಂ ಅಂದರೆ ಅಂಬಿಕಾಳ ಆಶೀರ್ವಾದ ಅನ್ನುವಂಥ ಕಥೆ ಇದು. ಅಂಬಿಕಾ ಅನ್ನುವಂಥ ಮಹಿಳೆ, ಆಕೆಯ ಮಕ್ಕಳು ಇನ್ನೇನು ಮರಣ ಸ್ಥಿತಿಯಲ್ಲಿದ್ದರು, ಅವರಲ್ಲಿ ಒಬ್ಬ ಮಾತ್ರ ಬದುಕುಳಿತಾನೆ, ಜೊತೆಗೆ ಹೋಗ್ತಾ ಹೋಗ್ತಾ ಮೂರ್ಖನಾಗಿ ಬದಲಾಗ್ತಾನೆ. ಆಕೆಯ ಪತಿ ತನ್ನ ಮಗನಿಗೆ ಬುದ್ಧಿ ಕಲಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ವಿಯಾಗೋದಿಲ್ಲ. ಆ ಹುಡುಗನ ತಾಯಿ ಕುಡುಗ ಅಂದರೆ ಅಂಬಿಕಾ ಹುಡುಗನಿಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದರೆ ಇದು ಸಾಧ್ಯವಿಲ್ಲ ಅಂತ ಹೇಳಿ ಕೈ ಬಿಡ್ತಾಳೆ. ಆ ಹುಡುಗನನ್ನು ಹಳ್ಳಿಯ ಜನರು ಬಹಳಷ್ಟು ಅಪಹಾಸ್ಯ ಮಾಡ್ತಾರೆ, ಜೊತೆಗೆ ಯಾರೂ ಕೂಡ ಆತನಿಗೆ ತಮ್ಮ ಮಗಳನ್ನು ಕೊಡೋದಕ್ಕೆ ಸಿದ್ಧರಿರಲಿಲ್ಲ. ಹೀಗೆ ಬೇಸರಗೊಂಡು ತಾಯಿ ಮತ್ತು ಮಗ ಇಬ್ಬರು ಕೃಷ್ಣಾ ನದಿಯಲ್ಲಿ ತಮ್ಮ ಜೀವವನ್ನು ಕೊನೆಗೊಳಿಸಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಇಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಂತಹ ಶ್ರೀಪಾದಯತಿ ಅಂದರೆ ಶ್ರೀಪಾದ ವಲ್ಲಭರನ್ನು ಭೇಟಿಯಾಗ್ತಾರೆ. ಆಕೆಯ ಕಥೆಯನ್ನು ಕೇಳಿದ ನಂತರ ಶ್ರೀಪಾದರು ತುಂಬ ದುಃಖಿತರಾಗ್ತಾರೆ. ಶನಿ ಪ್ರದೋಷ ವ್ರತವನ್ನು ಮಾಡಬೇಕು ಅಂಥೇಳಿ ಹೇಳ್ತಾರೆ. ಇದರಿಂದಾಗಿ

ಅಂಬಿಕಾ ಬಹಳ ಪ್ರಭಾವಿತಳಾಗಿ ಮುಂದಿನ ಜನ್ಮದಲ್ಲಿ ನಿಮ್ಮಂತಹ ಮಗನೇ ನನಗೂ ಹುಟ್ಟಲಿ ಅಂತ ಕೇಳ್ಕೊಳ್ತಾಳೆ. ಶ್ರೀಪಾದವಲ್ಲಭರು ಇದಕ್ಕೆ ಒಪ್ಪಿ ಆ ಹುಡುಗನ ತಲೆಯ ಮೇಲೆ ಕೈ ಇಡ್ತಾರೆ. ಆ ಹುಡುಗ ತಕ್ಷಣ ವಿದ್ವಾಂಸನಾಗ್ತಾನೆ. ಅಂಬಿಕಾ ಅನ್ನುವಂತಹ ಮಹಿಳೆ ತನ್ನ ಮುಂದಿನ ಜನ್ಮದಲ್ಲಿ ಮಹಾರಾಷ್ಟ್ರದಲ್ಲಿರುವಂತಹ ಈಗಲೂ ಒಂದು ಸ್ಥಳವಿರುವಂತಹ ಲಾರ್ಡ್ ಕರಂಜ ಅನ್ನುವಂಥ ಸ್ಥಳದಲ್ಲಿ ಅಂಬಾಭವಾನಿಯಾಗಿ ಜನಿಸ್ತಾಳೆ. ಮತ್ತು ಶ್ರೀ ನರಸಿಂಹ ಸರಸ್ವತಿ ಇವರು ಶ್ರೀಪಾದ ಶ್ರೀವಲ್ಲಭರ ಅವತಾರಿ, ಇವರು ಅಂಬಿಕೆಗೆ ಜನಿಸ್ತಾರೆ. ಹೀಗೆ ಅಂಬಿಕಾಳಿಗೆ ನೀಡಿದ ಆಶೀರ್ವಾದವನ್ನು ನಿಜಗೊಳಿಸ್ತಾರೆ ಶ್ರೀಪಾದ ವಲ್ಲಭರು ಅನ್ನುವಂತಹ ಒಂದು ಕಥೆ ಇದೆ.

ಇನ್ನು ರಾಜಕ ವರಪ್ರಧಾನಂ ಅನ್ನುವಂತಹ ಮತ್ತೊಂದು ಕಥೆ ಇದೆ. ಒಬ್ಬ ಧೋಬಿ ಅಂದರೆ ಬಟ್ಟೆ ತೊಳೆಯುವ ಆತ, ಶ್ರೀಪಾದವಲ್ಲಭರ ಶಿಷ್ಯ. ಈ ವ್ಯಕ್ತಿ ಒಮ್ಮೆ ಒಂದು ಏನೋ ಒಂದು ಸಂದರ್ಭವನ್ನು, ಘಟನೆಯನ್ನು ವೀಕ್ಷಿಸ್ತಾನೆ. ಅದೇನು ಅಂತಂದರೆ, ಒಬ್ಬ ರಾಜ ತನ್ನ ಸೈನ್ಯ ಮತ್ತು ಮಹಿಳೆಯರೊಂದಿಗೆ ದೋಣಿ ವಿಹಾರದಲ್ಲಿ ತೊಡಗಿರ್ತಾನೆ. ಹೀಗೆ ವಿರಮಿಸುತ್ತಾ ಸುಖಿಸುತ್ತಾ ಇದ್ದಂತಹ ರಾಜನನ್ನು ನೋಡಿ ಆ ಧೋಬಿ ಅಂದರೆ ಬಟ್ಟೆ ಒಗೆಯುವವನಿಗೆ

ಬೇಸರ ಉಂಟಾಗುತ್ತೆ, ಖಿನ್ನತೆಗೆ ಒಳಗಾಗ್ತಾನೆ. ನನಗೂ ಈ ರೀತಿಯ ಜೀವನ ಬೇಕು ಅಂತ ಹೇಳಿ ಬಯಸ್ತಾನೆ. ಎಲ್ಲ ವಿಷಯವನ್ನು ಅರಿತ ಶ್ರೀಪಾದ ಶ್ರೀವಲ್ಲಭರು ಅವನನ್ನ ರಾಜನಾಗೋದಕ್ಕೆ ಆಶೀರ್ವದಿಸಿ, ಮುಂದಿನ ಜನ್ಮದಲ್ಲಿ ನೀನು ರಾಜನಾಗಿ ಜನಿಸ್ತೀಯೇ, ಆಗ ವಿದುರನಗರಿಯಲ್ಲಿ ನಾವು ಭೇಟಿಯಾಗೋಣ ಅಂತೇಳಿ ಹೇಳ್ತಾರೆ. ಕ್ರಿಸ್ತ ಶಕ 1435-58 ರಾಜನಾಗಿದ್ದಂತಹ ಬೇಡರ ಸುಲ್ತಾನ ಅಲ್ಲಾವುದ್ದೀನ್ ಈ ರಾಜನಾಗಿರಬಹುದು ಅಂತ ನಂಬಲಾಗಿದೆ. ಆಗ ಶ್ರೀ ನರಸಿಂಹ ಸರಸ್ವತಿಯವರು ಶ್ರೀ ದತ್ತಾತ್ರೇಯರ ಎರಡನೇ ಅವತಾರವಾಗಿ, ಅಂದರೆ ಶ್ರೀಪಾದವಲ್ಲಭರು ತಮ್ಮ ಎರಡನೇ ಅವತಾರವಾದಂತಹ ಶ್ರೀ ನರಸಿಂಹ ಸರಸ್ವತಿಯಾಗಿ ಪುನರ್ಜನ್ಮ ಪಡೆದು ಈ ರಾಜನನ್ನು ಭೇಟಿಯಾಗ್ತಾರೆ. ಅಂದರೆ ರಾಜನಾಗಿ ಜನಿಸಿದಂತಹ ಬಟ್ಟೆ ಒಗೆಯುವ ಆತನನ್ನು ಭೇಟಿಯಾಗ್ತಾರೆ. ಇನ್ನು ಮತ್ತೊಂದು ವಲ್ಲಭೇಶರ ಕಥೆ ಅಂತಂದರೆ, ಇದು ಶ್ರೀಪಾದಜಿಯ ಅವತಾರ ಸಮಾಪ್ತಿಯ ನಂತರ ಸಂಭವಿಸಿದಂತಹ ಒಂದು ಕಥೆ. ಇದು ವಲ್ಲಭೇಶ ಅನ್ನುವ ವ್ಯಕ್ತಿ ವ್ಯಾಪಾರ ಮಾಡ್ತಾ ಇದ್ದ. ಒಮ್ಮೆ ತನ್ನ ಸಾಮಾನ್ಯ ಗಳಿಕೆಗಿಂತ ಹೆಚ್ಚಿನದನ್ನು ಗಳಿಸಿದರೆ ಕುರ್ವಾಪುರಕ್ಕೆ ಹೋಗಿ, ಅಂದರೆ ಶ್ರೀಪಾದವಲ್ಲಭರು ನೆಲೆಸಿರುವಂತಹ ಕುರ್ವಾಪುರಕ್ಕೆ ಹೋಗಿ ಹೆಚ್ಚುವರಿ ಲಾಭದ ಹಣದಿಂದ 100,000 ಸಂತರಿಗೆ ಆಹಾರವನ್ನು ನೀಡೋದಾಗಿ ಸಂಕಲ್ಪ ಮಾಡಿಕೊಳ್ತಾನೆ. ಇದಾದ ನಂತರ, ಈ ಸಂಕಲ್ಪದ ನಂತರ ನಿಜವಾಗ್ಲೂ ಆ ವರ್ಷ ಆತ ಸ್ವಲ್ಪ ಹೆಚ್ಚಿನ ಲಾಭವನ್ನು ಗಳಿಸ್ತಾನೆ, ಜೊತೆಗೆ ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸೋದಕ್ಕೆ ನಿರ್ಧಾರ ಮಾಡ್ತಾನೆ. ಇದರಿಂದಾಗಿ ಕುರುವಪುರವನ್ನು ಸಮೀಪಿಸುತ್ತಿರುವಾಗ ದಾರಿಯಲ್ಲಿ ಆತನನ್ನು ದೋಚೋದಕ್ಕೆ ವೇಷ ಧರಿಸಿ ಬಂದಂತಹ ಕೆಲವು ಡಕಾಯಿತರು ಆತನನ್ನು ಹೆದರಿಸಿ ಅವನ ಮೇಲೆ ದಾಳಿ ಮಾಡಿ ಅವನ ಶಿರಚ್ಛೇದ ಮಾಡಿಬಿಡ್ತಾರೆ. ಇದನ್ನೆಲ್ಲ ಅರಿತಂತಹ ಶ್ರೀಪಾದ ಶ್ರೀವಲ್ಲಭರು ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಪ್ರತ್ಯಕ್ಷವಾಗಿ ಎಲ್ಲ ಡಕಾಯಿತರನ್ನು ಕೊಲ್ತಾರೆ. ಒಬ್ಬನನ್ನು ಮಾತ್ರ ಉಳಿಸ್ತಾರೆ. ತನ್ನ ಪ್ರಾಣಕ್ಕಾಗಿ ಆತ ಬೇಡಿಕೊಳ್ತಾನೆ ಶ್ರೀಪಾದ ಶ್ರೀವಲ್ಲಭರನ್ನು. ಆಗ ಶ್ರೀಪಾದವಲ್ಲಭರು ಅವನನ್ನು ಉಳಿಸಿ ವಲ್ಲಭೇಶನ ತಲೆಯನ್ನು ಅವನ ಶಿರಚ್ಛೇದಿತ ದೇಹದ ಮೇಲೆ ಅಂಟಿಸಬೇಕು, ಅವನನ್ನು ಜೀವಂತಗೊಳಿಸಬೇಕು ಅಂತ ಹೇಳಿ ಆಜ್ಞೆಯನ್ನು ನೀಡ್ತಾರೆ. ಆ ಡಕಾಯಿತ ಹೀಗೆ ಮಾಡಲಾಗಿ ವಲ್ಲಭೇಶ ತನ್ನ ಜೀವವನ್ನು ಮತ್ತೆ ಪಡ್ಕೊಳ್ತಾನೆ, ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸ್ತಾನೆ, ಹಾಗೆಯೇ ಶ್ರೀಪಾದವಲ್ಲಭರ ಪೂರ್ಣ ಶಿಷ್ಯನಾಗ್ತಾನೆ. ಈಗಲೂ ಕೂಡ ಈ ಕುರುವಪುರದಲ್ಲಿ ಶ್ರೀಪಾದವಲ್ಲಭರ ಪೂಜೆ ಎಲ್ಲವೂ ನಡ್ಕೊಂಡು ಬಂದಿದೆ. ಈ ದೇವಾಲಯ ಒಂದು ದ್ವೀಪದ ತುದಿಯಲ್ಲಿರುವಂತೆ ಕಾಣುತ್ತೆ, ಜೊತೆಗೆ ಈ ದೇವಾಲಯ ಇನ್ನೊಂದು ತುದಿಯಲ್ಲಿದ್ದಂತೆ ಅನಿಸುತ್ತೆ. ಕುರುವಪುರವನ್ನು ತಲುಪೋದಕ್ಕೆ ಎರಡು ಮಾರ್ಗಗಳಿವೆ, ಒಂದು ಕರ್ನಾಟಕ ರಾಜ್ಯದ ರಾಯಚೂರು ಮೂಲಕ ಮತ್ತು ಇನ್ನೊಂದು ಆಂಧ್ರಪ್ರದೇಶದ ಮಕ್ತಾಲ್ ಮೂಲಕ ಈ ಒಂದು ಸಣ್ಣ ದ್ವೀಪವನ್ನು ತಲುಪಬಹುದು. ಇದು ಕೃಷ್ಣಾ ನದಿಯನ್ನು ಸಣ್ಣ ಅಂಡಾಕಾರದ ದೋಣಿಯಲ್ಲಿ ಅಥವಾ ತೆಪ್ಪ ಅಂತ ಹೇಳ್ತಾರೆ, ಅಲ್ಲಿ ಅದರಿಂದ ಕೂಡ ದಾಟಬಹುದು. ಕೃಷ್ಣಾ ನದಿಯನ್ನು ದಾಟಿ ಕುರುವಪುರವನ್ನು ತಲುಪೋದಕ್ಕೆ ಬಸ್ಗಳ ಸೇವೆ ಕೂಡ ಇದೆ. ಹೀಗೆ ಶ್ರೀಪಾದ ವಲ್ಲಭರ ಒಂದಷ್ಟು ಕಥೆಗಳು, ಹಾಗೆಯೇ ಅಲ್ಲಿ ನಡೆದಂತಹ ಪವಾಡಗಳನ್ನು ಈಗಲೂ ಕೂಡ ಭಕ್ತರು ನೆನೆಸಿ ಅಲ್ಲಿ ತಮ್ಮ ನಿವೇದನೆಯನ್ನು ಅರ್ಪಿಸ್ಕೊಳ್ಳೋದಕ್ಕೆ ಬರ್ತಾರೆ, ಪೂಜೆ ಪುನಸ್ಕಾರಗಳನ್ನು ಕೂಡ ನಡೆಸ್ತಾರೆ. ಈಗಲೂ ಕೂಡ ಶ್ರೀಪಾದ ವಲ್ಲಭರ ಜಯಂತಿಯನ್ನು ಇಂದೂ ಕೂಡ ಆಚರಿಸ್ಕೊಂಡು ಬರಲಾಗ್ತಾ ಇದೆ.

0: ಇದಾಗಿತ್ತು ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ ರಾಜ್ಯ ಬಿಜೆಪಿ ಮುಖಂಡರ ಜೊತೆ ಬೆಂಗಳೂರಿನ ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೋಲಾರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ಇಂದು ಬೆಳಗ್ಗೆ 11:30 ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಕಾಲ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಅವಧಿಯಲ್ಲಿ ದೆಹಲಿ ಸರ್ಕಾರ 13,800 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ಈ ಅಭಿಯಾನ ಈ ತಿಂಗಳ 17 ಪ್ರಾರಂಭವಾಗಿ 17 ಮುಕ್ತಾಯಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವವರಿಗೆ ತ್ವರಿತ ನೆರವು ಒದಗಿಸಲು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು 100 ಸಹಾಯವಾಣಿನ ಕೃತಕ ಬುದ್ದಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಸೇರಿದಂತೆ ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ಉನ್ನತೀಕರಿಸಲು ತೀರ್ಮಾನಿಸಿದೆ. ಭಾರತ ಮತ್ತು ಮರ್ಕೋಸುರ್ ದೇಶಗಳ ನಡುವೆ ಕಾಗದರಹಿತ ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಸುಂಕ ವಲಯದ ಕಾರ್ಯವಿಧಾನಗಳನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಭಾರತ ಮರ್ಕೋಸುರ್ ಆದ್ಯತೆಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದಂತಹ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು

ಭಾರತ ಆಫ್ಘಾನಿಸ್ತಾನ ಪುರುಷರ ತಂಡಗಳ ನಡುವೆ ಎರಡನೇ ಟಿ20 ಕ್ರಿಕೆಟ್ ಪಂದ್ಯ ಜರುಗಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಒಟ್ಟು 3 ಪಂದ್ಯಗಳ ಸರಣಿಯಲ್ಲಿ ಭಾರತ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:02.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು. ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿಬೆಂಚು, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30%, ರಾಜ್ಯ ಸರ್ಕಾರ ಶೇಕಡ 50%ರಷ್ಟು ಧನಸಹಾಯ ನೀಡುತ್ತಿದ್ದು, ರೈತರು ಕೇವಲ ಶೇಕಡ 20%ರಷ್ಟು ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು, 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗ

0: ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ, ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್, ಬಸವಕಲ್ಯಾಣ, ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಾಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಾಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912-1918ರವರೆಗೆ ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮ್ಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ.

0: ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
1: ಎಐ ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನ ಸವಿಯುವರು. ಕಲಿಕೆ ಕಷ್ಟಕರವಾಗಿರದೆ ಇಷ್ಟವಾಗುವುದು. ಎಐ ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ ಎಐ ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
0: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ದಾರ್ಥ ನಗರದಲ್ಲಿ 1,18,00,000 ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ವರ್ಷದ ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಭಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಲ್ಲಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

ಇದು ವಿವೇಕ್ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. 7:15:55 ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕನ್ನಡ ರತ್ನ ಭಂಡಾರ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ ಸಂಶೋಧನೆ

0: ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
1: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ ಪತ್ನಿ ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳಿದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯು ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಕನವರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡು ಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಭಾವಗೀತೆಗಳನ್ನ ಕೇಳೋಣ. ಬಿ ಆರ್ ಛಾಯಾ ಅವರು ಹಾಡಿರುವ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆ.

ಪಂಚಮಹಳ್ಳಿ ಬಂಡಿ ಅವರು ಹಾಡಿದ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಈಗ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಹಾಡಿದ್ದಾರೆ ಅರ್ಚನಾ, ಪಂಚಮಹಳ್ಳಿ ಬಂಡಿ ಹಾಗೂ ಬಿ ಆರ್ ಛಾಯಾ.

0: ಕಿಚ್ಚಿಲಿಪಿಲಿಯನ್ನು ಹಾಡು, ಅದನ್ನ ಇವಾಗ ಹೇಳ್ತೀರಾ? ಹಾ, ಎಲ್ಲ ಒಟ್ಟಾಗಿ ಹೇಳೋದಲ್ಲ, ಒಬ್ಬೊಬ್ರು ಒಂದೊಂದೇ ಭಾಗನ ಹೇಳ್ಬೇಕು. ಮೊದ್ಲು ಅರ್ಚನಾ ಹೇಳಿ, ಆಮೇಲೆ ಪಂಚಮ, ಹೀಗೆ ಆಯ್ತಾ?
1: ಆಗ್ಲಿ ಮಿಸ್.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಹಾಗೂ ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ನಿಷೇಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ಸೇವೆಗಳ ವ್ಯವಸ್ಥೆಗಳ ಕಾಯ್ದೆಯಡಿ ಈ ನೂತನ ಬದಲಾವಣೆಯನ್ನು ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರುಪೇ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಬೃಹತ್ ಸಮ್ಮೇಳನದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟ್ರೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪ ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನೂತನ ಒಪ್ಪಂದ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿ ಕಲ್ಪಿಸಲಿದೆ. ನ್ಯಾಯಾಧೀಶರ ವಿರುದ್ಧದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಹಾಗೂ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಹಾಗೂ ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯ ನಿಷ್ಪಕ್ಷಪಾತವಾಗಿದ್ದು, ಇದನ್ನು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದಲ್ಲಿ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧನೆ ಮಾಡಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಬ್ಬರದ ವಿರುದ್ಧ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ನೂತನ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಸಮೃದ್ಧಿ ತರುವ ಸರ್ಕಾರದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2,000ಕ್ಕೂ ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟಗಳು, 10 ಪಾಲುದಾರ ರಾಷ್ಟಗಳು ಸೇರಿದಂತೆ 32 ನಿಯೋಗಗಳು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದವು. ಪಶ್ಚಿಮ ಏಷ್ಯಾ ಸಂಘರ್ಷದಂತಹ ಪ್ರಮುಖ ವಿಷಯಗಳ ಕುರಿತು ಒಮ್ಮತ ಸಾಧಿಸಲಾಗಿದ್ದು, ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ಮತ್ತು ಪಹಲ್ಗಾಮ್ ದಾಳಿಯ ಖಂಡನೆಗೆ ಬ್ರಿಕ್ಸ್ ಒತ್ತು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಇಂದು ಮಧ್ಯಾಹ್ನ ಮಲ್ಲೇಶ್ವರಂನ ಬಿಜೆಪಿ ಪ್ರಧಾನ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪ್ರಧಾನಿ ಅವರ 25 ವರ್ಷಗಳ ಸಾರ್ವಜನಿಕ ಜೀವನದ ಸ್ಮರಣಾರ್ಥ ಆಯೋಜನೆ ಮಾಡಲಾಗುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು 3 ದಿನಗಳ ಭೇಟಿಗಾಗಿ ಭೂತಾನ್ಗೆ ತೆರಳಿದ್ದಾರೆ. ಇಂದು ನಡೆಯಲಿರುವಂತಹ ಭೂತಾನ್ ರಾಷ್ಟೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಭೂತಾನ್ ರಾಜರನ್ನು ಭೇಟಿಯಾಗಲಿದ್ದು, ಪ್ರಧಾನಮಂತ್ರಿಯವರನ್ನೂ ಕೂಡ

ನೇಪಾಳದ ಜಲ ವಿದ್ಯುತ್ ಮೂಲ ಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೆಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19ರವರೆಗೆ ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕೀಟ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿಯಲಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೀರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿಯೂ ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ T20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತ. ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಪ್ರಸಾರವಾಗ್ತಾ ಇವೆ. ಕುಸುಮ ಹಾಗೂ ಜಯಶ್ರೀ ಅವರು ಹಾಡಿರುವಂತಹ ಕಂಬಾರರ ಒಂದು ರಚನೆ

ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗಳಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆಯನ್ನು ಕೇಳಿದ್ರಿ. ಈಗ ಮಂಗಳ ರವಿ ಅವರು ಹಾಡಿರುವಂತಹ ಸಂತೋಷ್ ಚುಕ್ಕಾಡಿಯವರ ಒಂದು ರಚನೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಮತ್ತು ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕ್ಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ನ್ಯಾಯಾಧೀಶರ ವಿರುದ್ದದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರಾಜಸ್ಥಾನದಲ್ಲಿ ನಡೆದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಜಯ ಸಾಧಿಸಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ದಿವಂಗತ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ವ್ಯವಸ್ಥಾಪಕೆ ಆಗಿದ್ದಂತಹ ದಿಶಾ ಸಾಲಿಯಾನ್ ಅವರ ಶಂಕಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ದಾಖಲಾಗಿರುವ ಎಫ್ಐಆರ್ನಲ್ಲಿ ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಶಾಸಕ ಆದಿತ್ಯ ಠಾಕ್ರೆ, ಅವರ ಭದ್ರತಾ ಸಿಬ್ಬಂದಿ, ನಟರಾದ ದಿನೋ ಮೌರ್ಯ, ಸೂರಜ್ ಪಾಂಚೋಲಿ, ರೋಹನ್ ರಾಯ್, ರಿಯಾ ಚಕ್ರವರ್ತಿ ಸೇರಿದಂತೆ ಹಲವು ಗಣ್ಯರ ಹೆಸರುಗಳು ಇವೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತುಮಕೂರು ದಸರಾ ಉತ್ಸವ 2026 ಲಾಂಛನವನ್ನು ಅನಾವರಣಗೊಳಿಸಿದ್ದಾರೆ. ಬಳಿಕ ಅವರು ತುಮಕೂರಿನಲ್ಲಿ ರಾಷ್ಟೀಯ ಅಭಿಯಂತರರ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ದಿಢೀರನೆ ಮಳೆ ಆರ್ಭಟಿಸಿದ್ದು ಕೋಲಾರ ನಗರ, ಮುಳಬಾಗಿಲು ಮತ್ತು ಕೆಜಿಎಫ್ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಾಗಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ಶಿಪ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೊಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:02:50 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಶ್ರೀಗಂಧ ಚಿತ್ರದ ಶೀರ್ಷಿಕೆ ಗೀತೆ ಪ್ರಸಾರವಾಯಿತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಏಳು ಸುತ್ತಿನ ಕೋಟೆ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಹಾಡಿದ್ದಾರೆ. ವಿ ಮನೋಹರ್ ಅವರ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತ ಇದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಮುಂದುವರಿಸ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕರ್ಣ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತದೆ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂಥೇಳಿ ಆಚರಿಸಲಾಗ್ತಾ ಇದೆ. ಪ್ರಜಾಪ್ರಭುತ್ವ ಮೌಲ್ಯಗಳು, ಮಾನವ ಹಕ್ಕುಗಳು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸೋದಕ್ಕೆ ಮತ್ತು ಎತ್ತಿ ಹಿಡಿಯೋದಕ್ಕೆ ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದೆ. 2007 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಒಮ್ಮತದ ನಿರ್ಣಯದ ಮೂಲಕ ಮೊದಲ ಆಚರಣೆಯೆಲ್ಲ 2008 ನಡೆಸಲಾಯಿತು. IPU ಅಂತಂದರೆ ಅಂತರ ಸಂಸದೀಯ ಒಕ್ಕೂಟ ಸೇರಿದಂತೆ ಜಾಗತಿಕ ಪ್ರಯತ್ನಗಳ ನೇತೃತ್ವದಲ್ಲಿ ನವೀನವಾದ ಮತ್ತು ಪುನಃಸ್ಥಾಪಿಸಲಾದ ಪ್ರಜಾಪ್ರಭುತ್ವಗಳ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನಗಳಿಂದ ಇದನ್ನು ಅಭಿವೃದ್ಧಿಪಡಿಸಲಾಯಿತು.

ಜಾಗತಿಕವಾಗಿ ಪ್ರಜಾಪ್ರಭುತ್ವದ ಸ್ಥಿತಿ ಮತ್ತು ಕಾನೂನಿನ ನಿಯಮವನ್ನು ಮೌಲ್ಯಮಾಪನ ಮಾಡೋದಕ್ಕೆ ಇದು ವಾರ್ಷಿಕವಾಗಿ ಒಂದು ಅವಕಾಶವನ್ನು ಒದಗಿಸುತ್ತೆ. ಸ್ವಾತಂತ್ರ್ಯ, ಮಾನವ ಹಕ್ಕುಗಳು, ಎಲ್ಲರನ್ನೂ ಒಳಗೊಂಡ ಸಂವಾದ ಮತ್ತು ನಿಜವಾದ ಆವರ್ತಕ ಚುನಾವಣೆಗಳನ್ನು ಇದು ಉತ್ತೇಜಿಸೋದಕ್ಕೆ ಅವಕಾಶವನ್ನು ನೀಡುತ್ತೆ. ಇದಲ್ಲದೆ ಸ್ಥಳೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾಗರಿಕರ ಒಳಗೊಳ್ಳುವಿಕೆ, ಪಾರದರ್ಶಕತೆ ಮತ್ತು ಜವಾಬ್ದಾರಿಯುತ ಆಡಳಿತವನ್ನು ಪ್ರೋತ್ಸಾಹಿಸುತ್ತೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ 15ರಂದು ಆಚರಿಸಲಾಗ್ತಾ ಇದೆ.

ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ನಡುವಿನ ಒಂದು ಸಂಬಂಧ ಏನಿದೆ ಅದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಹೀಗೆ ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ, ಜನರ ಇಚ್ಛೆ ಸರ್ಕಾರದ ಅಧಿಕಾರದ ಆಧಾರವಾಗಿರಬೇಕು. ಈ ಇಚ್ಛೆಯನ್ನು ಸಾರ್ವತ್ರಿಕ

ಮತ್ತು ಸಮಾನ ಮತದಾನದ ಮೂಲಕ ಮತ್ತು ರಹಸ್ಯ ಮತದಾನದ ಮೂಲಕ ನಡೆಸಲಾಗುವ ನಿಯತಕಾಲಿಕ ಮತ್ತು ನಿಜವಾದ ಚುನಾವಣೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತೆ ಅಂತ ಹೇಳುತ್ತೆ ಇದು. ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ ಪ್ರತಿಪಾದಿಸಲಾಗಿರುವಂತಹ ಹಕ್ಕುಗಳು ಮತ್ತು ಗುಂಪು ಹಕ್ಕುಗಳನ್ನು ಒಳಗೊಂಡ ನಂತರದ ಮಾನವ ಹಕ್ಕುಗಳ ಸಾಧನಗಳು ಅಂದರೆ ಸ್ಥಳೀಯ ಜನರು, ಅಲ್ಪಸಂಖ್ಯಾತರು, ಅಂಗವಿಕಲರು ಪ್ರಜಾಪ್ರಭುತ್ವಕ್ಕೆ ಸಮಾನವಾಗಿ

ರಾಜಕೀಯ ಹಕ್ಕುಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸಮಾನತೆಯನ್ನು ಇದು ಖಚಿತಪಡಿಸುತ್ತೆ ಅಂತ ಹೇಳುತ್ತೆ. ಸ್ವಾತಂತ್ರ್ಯದ ಮೌಲ್ಯಗಳು ಮಾನವ ಹಕ್ಕುಗಳಿಗೆ ಗೌರವ ಮತ್ತು ಸಾರ್ವತ್ರಿಕ ಮತದಾನದ ಮೂಲಕ ಈ ಒಂದು ಚುನಾವಣೆಗಳನ್ನು ನಡೆಸುವಂತಹ ತತ್ವ ಪ್ರಜಾಪ್ರಭುತ್ವದ ಅಗತ್ಯ ಅಂಶಗಳು ಅಂತ ಕೂಡ ಹೇಳಲಾಗಿದೆ.

ಇನ್ನು ಇಂದು ಸೆಪ್ಟೆಂಬರ್ 15 ಅಂತಂದರೆ ಜನಪ್ರಿಯ ನಿರ್ದೇಶಕರಾದಂತಹ ಪಿ ವಾಸು ಅವರ ಜನ್ಮದಿನ ಎಂದು. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಹೀಗೆ ಬಹಳಷ್ಟು ಭಾಷೆಗಳಲ್ಲಿ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಅದರಲ್ಲೂ ಕನ್ನಡ ಮತ್ತು ತಮಿಳು ಚಿತ್ರಗಳು ಬಹಳಷ್ಟು ಜನಪ್ರಿಯತೆಯನ್ನು ತಂದುಕೊಟ್ವು. ಕನ್ನಡದಲ್ಲೇ ನೋಡೋದಾದರೆ 1986 ಬಿಡುಗಡೆಯಾದಂತಹ ಗುರಿ ಇರ್ಬೋದು, 87 ಜಯಸಿಂಹ, ಇನ್ನು 2004 ಆಪ್ತ ಮಿತ್ರ, 2010 ಆಪ್ತ ರಕ್ಷಕ, 2012 ಆರಕ್ಷಕ, ಇನ್ನು 2014 ದೃಶ್ಯಂ 1, ಶಿವಲಿಂಗ ಅನ್ನುವಂತಹ ಚಿತ್ರ 2016, ಆಯುಷ್ಮಾನ್ ಭವ 2019, ದೃಶ್ಯ 2 ಇದು 2021. ಹೀಗೆ ನಿರ್ದೇಶಿಸಿದಂತಹ ಎಲ್ಲ ಚಿತ್ರಗಳು ಕೂಡ ಸೂಪರ್ ಹಿಟ್ ಅಂತ ಅನ್ಸ್ಕೊಂಡಂಥವು. ಇವರ ನಿಜವಾದ ನಾಮಧೇಯ ವಾಸುದೇವನ್ ಪೀಠಾಂಬರಂ, ಮೂಲತಃ ಕೇರಳದವರು, ಆದರೂ ಒಬ್ಬ ಭಾರತೀಯ ಚಲನಚಿತ್ರ ನಿರ್ದೇಶಕ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂದರೆ ಎಷ್ಟೋ ಭಾಷೆಗಳಲ್ಲಿ ನಿರ್ದೇಶನ ಮಾಡಿದ್ರಿಂದ ಈ ಒಂದು ಹೆಗ್ಗಳಿಕೆ ಇವರಿಗೆ ಸಿಕ್ಕಿದೆ. ತೆಲುಗು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ನಟಿಸಿದ್ದಾರೆ, ಹಾಗೆಯೇ ಕನ್ನಡ, ತಮಿಳು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಸುಮಾರು 65 ಚಲನಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ. ಇವರ ತಂದೆ, ಇವರು ನೆಡುಂಬಾಲ್ ಪೀಠಾಂಬರಂ ಅವರು ಮೂಲತಃ ಕೇರಳದವರು. ರಾಮಚಂದ್ರನ್, ಅಂದರೆ MG ರಾಮಚಂದ್ರನ್ ಹಾಗೂ NT ರಾಮರಾವ್ ಅವರಿಗೆ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡಿದರು. ತಮ್ಮ ಅವಧಿಯಲ್ಲಿ ಪ್ರಮುಖ ಮೇಕಪ್ ಕಲಾವಿದರಲ್ಲಿ ಒಬ್ಬರಾಗಿದ್ದರು. 30 ಕಾಲ ತಮಿಳುನಾಡಿನ ಮೇಕಪ್ ಯೂನಿಯನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಂತರ ನಿರ್ಮಾಪಕರಾದರು.

ಪಿ ವಾಸು ಅವರ ಚಲನಚಿತ್ರಗಳು ಅಂತಂದ್ರೆ ಸಾಮಾನ್ಯವಾಗಿ ಇದರಲ್ಲಿ ಮಸಾಲಾ, ಮೆಲೋಡ್ರಾಮಾ, ಆಕ್ಷನ್, ಥ್ರಿಲ್ಲರು ಎಲ್ಲವೂ ಇದ್ದೇ ಇರುತ್ತೆ, ಸಸ್ಪೆನ್ಸ್ ಕೂಡ ಇರುತ್ತೆ ಅನ್ನೋದು ಜನಜನಿತ. ಹಾಗೆಯೇ ಅವರ ಈ ಒಂದು ಅತ್ಯುತ್ತಮವಾದ ನಿರ್ದೇಶನಕ್ಕಾಗಿ ಬಹಳಷ್ಟು ಮನ್ನಣೆ ಕೂಡ ದೊರೆತಿದೆ. 1993 ಸತತ 3 ವರ್ಷಗಳ ಕಾಲ ಅತ್ಯುತ್ತಮ ಚಿತ್ರಕಥೆ ಮತ್ತು ಸಂಭಾಷಣೆಗಾಗಿ, ಹಾಗೆಯೇ 1991 ಅತ್ಯುತ್ತಮ ನಿರ್ದೇಶಕರಾಗಿ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದರು. 2004 ಕನ್ನಡ ಚಲನಚಿತ್ರ ಆಪ್ತ ಮಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶನಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ. ಇವರಿಗೆ ಜಯಲಲಿತಾ ಪ್ರಶಸ್ತಿ ಕೂಡ ಸಂದಿದೆ. ಕಲೈಮಾಮಣಿ ಪ್ರಶಸ್ತಿ ಕೂಡ ನೀಡಲಾಗಿದೆ. ಹಾಗೆಯೇ ಬಹಳಷ್ಟು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ. ರಾಜ್ಯ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರು ಕೂಡ. ಎಸ್, ಪಿ ವಾಸು ಅವರ ಜನ್ಮದಿನ ಹೀಗೆ ಅತ್ಯುತ್ತಮ ಚಿತ್ರಗಳನ್ನು ನಮಗೆ ನೀಡ್ತಾ ಇರಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋಣ. ಅವರು ನಿರ್ದೇಶನ ಮಾಡಿದ ಮತ್ತೊಂದು ಚಿತ್ರ ಅಂತಂದರೆ ಗುರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರು. ಅದೇ ಚಿತ್ರದ ಒಂದು ಹಾಡನ್ನು ಕೇಳೋಣ.

9:02 ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 15 ಸೆಪ್ಟೆಂಬರ್, ಇಂದಿನ ವಿಶೇಷ ಏನು ಅಂತ ಹೇಳೋದೇ ಬೇಡ ಅಲ್ವಾ. ಇಡೀ ವಿಶ್ವಕ್ಕೆ ಪ್ರಸಿದ್ಧರಾಗಿರುವಂತಹ ನಮ್ಮ ವಿಶ್ವೇಶ್ವರಯ್ಯನವರ ಜನ್ಮ ಜಯಂತಿ. ಭಾರತ ಕಂಡ ಅಪ್ರತಿಮ ಪ್ರತಿಭೆ, ಆಧುನಿಕ ಮೈಸೂರಿನ, ಯಾಕೆ ಆಧುನಿಕ ನಮ್ಮ ಕರ್ನಾಟಕದ ನಿರ್ಮಾತೃ, ನಮ್ಮ ದೇಶದ ನಿರ್ಮಾತೃ, ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜೀವನವೇ ಒಂದು ಅದ್ಭುತವಾದ ಪಯಣ. ಇಲ್ಲೇ ಹತ್ತಿರದಲ್ಲೇ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಮುದ್ದೇನಹಳ್ಳಿ, ಕೇಳಿರ್ತೀರ. ಇಲ್ಲಿ ಜನಿಸಿದಂತಹ ಈ ಅಪ್ರತಿಮ ಬಾಲಕ 1861 ಸೆಪ್ಟೆಂಬರ್ 15 ಜನಿಸಿದ್ರು. ಬಡತನದಲ್ಲೇ ಬೆಳೆದರೂ ಕೂಡ ಜ್ಞಾನದ ಹಸಿವು ಮಾತ್ರ ಎಂದಿಗೂ ಕಡಿಮೆಯಾಗಿರಲಿಲ್ಲ, ಜ್ಞಾನದಲ್ಲಿ ಬಡತನ ಇರಲಿಲ್ಲ. ತಂದೆಯನ್ನು ಬಾಲ್ಯದಲ್ಲೇ ಕಳ್ಕೊಂಡ್ರೂ ಕೂಡ ತಾಯಿಯ ಪ್ರೋತ್ಸಾಹದಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಓದಿ ನಂತರ ಪುಣೆಯ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪ್ರಥಮ ಸ್ಥಾನದೊಂದಿಗೆ ಪಡೀತಾರೆ. ಅಂದಿನ ಬ್ರಿಟಿಷ್ ಸರ್ಕಾರವೇ ಅವರ ಪ್ರತಿಭೆಯನ್ನು ಗುರುತಿಸಿ ತಕ್ಷಣ ಕೆಲಸಕ್ಕೆ ಕೂಡ ನೇಮಿಸಿಕೊಂಡಿತ್ತು. ಇವರ ಒಂದು ಪ್ರತಿಭೆಯನ್ನು ನೋಡಿ, ಜ್ಞಾನದ ಸಾಗರವನ್ನು ನೋಡಿ ಅವರು ಕೂಡ ದಿಗ್ಭ್ರಮೆಯಾಗಿತ್ತು. ಯಾಕೆಂದರೆ ನಾವೆಲ್ಲ ಬ್ರಿಟಿಷರು, ನಾವೆಲ್ಲ ಬಿಳಿಯ ಚರ್ಮದವರು, ನಾವು ಸ್ವಲ್ಪ ಒಂದು ಹಂತಕ್ಕೆ ಸುಪೀರಿಯರ್ ಅನ್ನುವಂತಹ ಭಾವನೆ ಇದ್ದಂತಹ ಕಾಲ. ಅದನ್ನು ಆ ಒಂದು ಸಮಯದಲ್ಲೇ ತಮ್ಮ ಜ್ಞಾನದಿಂದನೇ ಎಲ್ಲವನ್ನು ತೊಡೆದು ಹಾಕಿದವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಕೇವಲ ಒಬ್ಬ ಇಂಜಿನಿಯರ್ ಆಗಿ ಉಳಿಯಲಿಲ್ಲ, ಒಬ್ಬ ಕನಸುಗಾರರಾಗಿದ್ದರು. ಆ ಕನಸುಗಳನ್ನು ನನಸಾಗಿಸೋದಕ್ಕೆ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದರು. ಎಸ್, ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ಮಾತು. ಎಲ್ರಿಗೂ ತಿಳಿದೇ ಇರುವಂತಹ ಮಾತು ಇದು, ಏನು ಹೊಸದೇನಲ್ಲ. ಆದರೂ ಕೂಡ ಇವರು ಪ್ರಾತಃಸ್ಮರಣೀಯರು, ನಿತ್ಯಸ್ಮರಣೀಯರು. ಇವರ ಬಗ್ಗೆ ಹೇಳೋದು ಒಂದು ಹೆಮ್ಮೆಯ ವಿಚಾರವೇ, ಕೇಳೋದು ಕೂಡ ಅಷ್ಟೇ ಒಂದು ಸಂತೋಷದ, ಖುಷಿಯ, ಹೆಮ್ಮೆಯ ವಿಚಾರ. ಹಾಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ಮಾತು, ಮಾಹಿತಿ ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ವಿಶ್ವೇಶ್ವರಯ್ಯನವರು ಕೇವಲ ಒಬ್ಬ ಇಂಜಿನಿಯರ್ ಆಗಿ ಉಳಿಲಿಲ್ಲ, ಒಬ್ಬ ಕನಸುಗಾರರಾಗಿದ್ದರು. ಮುಂಬೈ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಿದಾಗ, ಹಾಗೆಯೇ ಹೈದರಾಬಾದ್ ನಗರವನ್ನು ಪ್ರವಾಹದಿಂದ ರಕ್ಷಿಸೋದಕ್ಕೆ ಅದ್ಭುತ ಯೋಜನೆಗಳನ್ನು ರೂಪಿಸಿದಾಗ ಇಡೀ ದೇಶವೇ ಅವರತ್ತ ತಿರುಗಿ ನೋಡಿತು. ಅವರಿಂದ ಆವಿಷ್ಕರಿಸಲ್ಪಟ್ಟಂತಹ ಆಟೋಮ್ಯಾಟಿಕ್ ಸ್ಲೂಯಿಸ್ ಗೇಟ್ ಅನ್ನುವಂತಹ ತಂತ್ರಜ್ಞಾನ ಇಂದಿಗೂ ಜಗತ್ತಿನ ಅನೇಕ ಡ್ಯಾಮ್ಗಳಲ್ಲಿ ಬಳಕೆಯಾಗ್ತಾ ಇದೆ. ಸಾವಿರದ ಒಂಬೈನೂರ 1912 ಮೈಸೂರು ಮಹಾರಾಜರು ಅವರನ್ನು ತಮ್ಮ ದಿವಾನರನ್ನಾಗಿ ನೇಮಿಸಿಕೊಂಡಾಗ ನಿಜವಾದ ಬದಲಾವಣೆ ಅಲ್ಲಿಂದ ಶುರುವಾಯಿತು. ಮುಂದಿನ 6 ವರ್ಷಗಳಲ್ಲಿ ಮೈಸೂರಿನ ಚಿತ್ರಣವನ್ನೇ ಬದಲಾಯಿಸಿದರು. ಕಾವೇರಿ ನದಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಿದರು. ಅದು ಆ ಕಾಲಕ್ಕೆ ಏಷ್ಯಾದಲ್ಲೇ ಅತಿದೊಡ್ಡ ಅಣೆಕಟ್ಟಾಗಿತ್ತು. ಭದ್ರಾವತಿಯಲ್ಲಿ ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು. 1916 ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಸಾವಿರಾರು ಯುವಕರಿಗೆ ಉನ್ನತ ಶಿಕ್ಷಣದ ಬಾಗಿಲನ್ನು ತೆರೆದರು. ಮೈಸೂರು ಸೋಪ್ ಫ್ಯಾಕ್ಟ್ರಿ, ಮೆಟಲ್ ಫ್ಯಾಕ್ಟ್ರಿ, ಇನ್ನೂ ಅನೇಕ ಕೈಗಾರಿಕೆಗಳು ಅವರ ಕನಸಿನ ಕುಡಿಗಳು ಅಂದರೂ ಕೂಡ ತಪ್ಪಾಗಲಾರದು.

ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕತೆ ಮತ್ತು ಶಿಸ್ತು ಇಂದಿಗೂ ಕೂಡ ನಾವು ಉದಾಹರಣೆಯಾಗಿ ತಗೊಳ್ತೀವಿ. ತಮ್ಮ ಕಚೇರಿಯಲ್ಲಿ ಎರಡು ಮೇಣದ ಬತ್ತಿಗಳನ್ನು ಇಡ್ತಾ ಇದ್ರು, ಇದು ಎಲ್ರಿಗೂ ತಿಳಿದೇ ಇದೆ ಈ ವಿಚಾರ. ತಮ್ಮ ಕಚೇರಿಯಲ್ಲಿ ಎರಡು ಮೇಣದ ಬತ್ತಿಗಳನ್ನು ಇಟ್ಕೊಳ್ತಾ ಇದ್ರು, ಒಂದು ಸರ್ಕಾರಿ ಕೆಲಸಕ್ಕೆ, ಇನ್ನೊಂದು ತಮ್ಮ ಖಾಸಗಿ ಕೆಲಸಕ್ಕೆ. ಸರ್ಕಾರಿ ಕೆಲಸದ ಮುಗಿದ ನಂತರ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ಬೇಕಾದ್ರೆ ಮೇಣದ ಬತ್ತಿಯನ್ನು ಬದಲಾಯಿಸ್ತಾ ಇದ್ರು. ಅಂದರೆ ಸರ್ಕಾರಿ ಕೆಲಸಕ್ಕೆ ಸರ್ಕಾರದ ಮೇಣದ ಬತ್ತಿ, ತಮ್ಮ ಸ್ವಂತ ವೈಯಕ್ತಿಕ ಕೆಲಸಗಳಿಗೆ ತಮ್ಮದೇ ಆದ ಮೇಣದ ಬತ್ತಿಯನ್ನು ಹಚ್ಕೊಳ್ತಾ ಇದ್ರಂತೆ. ಇಂತಹ ನಿಷ್ಠೆ ನಿಜಕ್ಕೂ ಆದರ್ಶಪ್ರಾಯ ಅಲ್ವಾ? ತಮ್ಮ ಸಂಬಳದ ಬಹುಪಾಲು ಹಣವನ್ನು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೀಡ್ತಾ ಇದ್ದಂತಹ ಮಹಾನ್ ಮನಸ್ಸು ಅವ್ರದ್ದು. ನಿಜ, ಅವರ ಹೆಸರಿನಲ್ಲೇ ವಿಶ್ವ ಅನ್ನುವಂತಹ ಅರ್ಥ ಇದೆ. ವಿಶ್ವೇಶ್ವರಯ್ಯ ಅಂದರೆ ಇಡೀ ವಿಶ್ವಕ್ಕೆ ಅಯ್ಯ, ವಿಶ್ವಕ್ಕೆ ಪ್ರಿಯನಾದವನು. ಹಾಗಾಗಿ ಇಡೀ ವಿಶ್ವವೇ ತನ್ನ ಸ್ಥಳ, ತನ್ನ ಜನ್ಮಸ್ಥಳ, ತನ್ನದೇ ಈ ಭೂಮಿ, ಇದಕ್ಕಾಗಿ ಸತತ ದುಡಿಯಬೇಕು, ಏನಾದರೂ ಮಾಡ್ತಾ ಇರಬೇಕು, ಕ್ರಿಯಾಶೀಲವಾಗಿರಬೇಕು ಅನ್ನುವಂಥ ಮನಸ್ಸನ್ನು ಇಟ್ಕೊಂಡಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅದರ ತಕ್ಕನಾಗೆ ಬ್ರಿಟಿಷ್ ಸರ್ಕಾರ ಕೂಡ 1915 ಅವರಿಗೆ ಸರ್ ಅನ್ನುವಂತಹ ಬಿರುದನ್ನು ನೀಡಿ ಗೌರವಿಸಿತು. ಸ್ವತಂತ್ರ ಭಾರತ 1955 ಭಾರತ ರತ್ನ ನೀಡಿ ಅವರನ್ನು ಪೂಜಿಸಿತು. 100 ವರ್ಷಗಳ ಕಾಲ ಬದುಕಿದಂತಹ ಮಹಾನ್ ಚೇತನ. ತಮ್ಮ 90ನೇ ವಯಸ್ಸಿನಲ್ಲೂ ದಿನಕ್ಕೆ 10 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ರು. ಅವರ ಕೊನೆಯುಸಿರು ಅಂದರೆ 1962 ಏಪ್ರಿಲ್ 14 ನಿಂತರೂ ಕೂಡ ಅವರು ಹಾಕಿಕೊಟ್ಟ ಅಡಿಪಾಯದ ಮೇಲೆ ಇಂದಿಗೂ ನಮ್ಮ ದೇಶ, ನಮ್ಮ ರಾಜ್ಯ ಹಾಗೆ ತಲೆ ಎತ್ತಿ ನಿಲ್ಲುವಂತಾಗಿದೆ.

ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಇಂಜಿನಿಯರ್ಸ್ ಡೇ ಆಗಿ ಆಚರಿಸ್ತಾ ಇದ್ದೇವೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬ ಅಲ್ಲ, ಇದು ಅವರ ಶ್ರಮಕ್ಕೆ, ಪ್ರಾಮಾಣಿಕತೆಗೆ ಮತ್ತು ದೇಶ ಕಟ್ಟುವ ಕನಸಿಗೆ ನೀಡುವಂತಹ ಗೌರವ.

ಸರ್ ಎಂ ವಿಶ್ವೇಶ್ವರಯ್ಯನವರು ಕೇವಲ ಇಂಜಿನಿಯರ್ ಅಲ್ಲ, ದೊಡ್ಡ ಅರ್ಥಶಾಸ್ತ್ರಜ್ಞರು ಕೂಡ ಆಗಿದ್ರು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಮತ್ತು ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನುವಂಥ ಎರಡು ಪುಸ್ತಕಗಳನ್ನು ಬರೆದರು. ಭಾರತದಲ್ಲಿ ಯೋಜನಾ ಆಯೋಗ ಅಂದರೆ ಪ್ಲಾನಿಂಗ್ ಕಮಿಷನ್ ಬರೋದಕ್ಕೆ ಅವರ ಪುಸ್ತಕವೇ ಸ್ಫೂರ್ತಿ ಅಂದರೂ ಕೂಡ ತಪ್ಪಾಗಲಾರದು. ಅಂದಿನ ಪ್ರಧಾನಮಂತ್ರಿಗಳಾದಂತಹ ನೆಹರು ಅವರು ಕೂಡ ಅವರ ಪುಸ್ತಕವನ್ನು ಓದಿ ಬಹುವಾಗಿ ಮೆಚ್ಚಿಕೊಂಡಿದ್ದರು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಒಂಬತ್ತು ಗಂಟೆ 29 ನಿಮಿಷಗಳ ಈ ಸಮಯದಲ್ಲಿ ಸ್ನೇಹಿತರೆ ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಈಗ ಒಂದು ಪ್ರಾಯೋಜಿತ ಕಾರ್ಯಕ್ರಮ, ಇದಾದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.
0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ, ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
2: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಒಂದು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಲ್ಲ, ಈಗ ಇಂದಿನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.

ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಎಷ್ಟೋ ಮಾಹಿತಿಗಳು ನಿಜವಾಗ್ಲೂ ಕೇಳ್ತಾ ಇದ್ರೆ ರೋಮಾಂಚನವಾಗುತ್ತೆ. ಈಡನ್ನಲ್ಲಿ ನಡೆದಂತಹ ನೀರಿನ ಪವಾಡನೆ ತಗೊಳ್ಳಿ. ಇಂಜಿನಿಯರ್ ಆಗಿ ಮೊದಲ ಕೆಲಸಕ್ಕೆ ಅವರನ್ನು ಈಗಿನ ಯೆಮೆನ್ ಅನ್ನುವಂತಹ ದೇಶ ಇದೆಯಲ್ಲ ಅಲ್ಲಿ ಈಡನ್ಗೆ ಕಳಿಸಲಾಗಿತ್ತು. ಅಲ್ಲಿ ಕುಡಿಯುವ ನೀರಿಗೆ ಬಹಳ ಕಷ್ಟ ಇತ್ತು. ಕೇವಲ 28 ವರ್ಷದ ಯುವಕ ವಿಶ್ವೇಶ್ವರಯ್ಯನವರು ಅಲ್ಲಿ ನೀರಿನ ಪೈಪ್ಲೈನ್ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದರು. ಎಲ್ರಿಗೂ ಆಶ್ಚರ್ಯ, ಬ್ರಿಟಿಷರಂತೂ ಕೇಳಲೇಬಿಡಿ, ಹೇಗೆ ಈ ಒಂದು ಸಣ್ಣ ಹುಡುಗ ಇಷ್ಟು ಬುದ್ಧಿಮತ್ತೆಯನ್ನು ಪ್ರದರ್ಶಿಸಿರೋದು, ಅವರಿಗಂತೂ ಹೊಸ್ತು. ಇನ್ನು ಮುಂಬೈ ನಗರವನ್ನು ಕಾಪಾಡಿದಂತಹ ಕಥೆ ಅಂತೂ ಎಲ್ಲರೂ ಓದಿರ್ತೀರ. ಒಂದು ಕಾಲದಲ್ಲಿ ಮುಂಬೈಗೆ ಕುಡಿಯುವ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಇರಲಿಲ್ಲ. ರೋಗಗಳು ಬಹಳಷ್ಟು ಹರಡ್ತಾ ಇದ್ದಂತಹ ಸಮಯ ಅದು. ವಿಶ್ವೇಶ್ವರಯ್ಯನವರು ಅಂಡರ್ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆಯನ್ನು ವಿನ್ಯಾಸ ಮಾಡಿದರು. ಇಂದು ಮುಂಬೈನ ಆ ವ್ಯವಸ್ಥೆಯ ಆಧಾರ ವಿಶ್ವೇಶ್ವರಯ್ಯನವರೇ ಅಂದರೂ ಕೂಡ ತಪ್ಪಾಗಲಾರ್ದು. ಯಾಕೆಂದರೆ ಅವರು ಆಗ ಹಾಕಿದಂತಹ ಅಡಿಪಾಯ ಇರಬಹುದು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮನ್ನು ಹಾಕಿದಂತಹ ಒಂದು ಯೋಜನೆ ಇರಬಹುದು, ಈಗಲೂ ಕೂಡ ಅದನ್ನೇ ಬಳಸಲಾಗ್ತಾ ಇದೆ. ವಿಶ್ವೇಶ್ವರಯ್ಯನವರು ಕಟ್ಟಿದಂತಹ ಎಷ್ಟೋ ಈ ಡ್ಯಾಮ್ಗಳು ಈಗಲೂ ಕೂಡ ಒಂದು ಬಿರುಕು ಇಲ್ಲದೆ ಹಾಗೆ ಗಟ್ಟಿಯಾಗಿ ನೆಲೆ ನಿಂತಿವೆ. ಇದಕ್ಕೆ ಅವರ ಒಂದು ಡೆಡಿಕೇಶನ್ ಅನ್ಬೇಕೋ, ಬುದ್ಧಿಮತ್ತೆ ಅನ್ಬೇಕೋ, ಒಟ್ಟಾರೆ ವಿಶ್ವೇಶ್ವರಯ್ಯನವರು ಖಂಡಿತವಾಗ್ಲೂ ನಮ್ಮ ಈ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸಿಕ್ಕಿದಂತಹ ಅಪರೂಪದ ವರ ಅಂದರೂ ಕೂಡ ತಪ್ಪಾಗಲಾರದು.

ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಸರ್ಕಾರ ಅವರಿಗೆ ಕಾರು ನೀಡಿತ್ತು. ಆದರೆ ಅವರು ಖಾಸಗಿ ಕೆಲಸಕ್ಕೆ ಎಂದಿಗೂ ಸರ್ಕಾರಿ ಕಾರನ್ನು ಬಳಸ್ತಾ ಇರಲಿಲ್ವಂತೆ. ದೇವಸ್ಥಾನಕ್ಕೆ ಹೋಗಬೇಕಾದರೂ ನಡೆದುಕೊಂಡೇ ಹೋಗ್ತಾ ಇದ್ರು, ಅಥವಾ ಸ್ವಂತ ದುಡ್ಡಿನಲ್ಲಿ ಟಾಂಗಾ ಮಾಡ್ಕೊಳ್ತಾ ಇದ್ರು. ಹೀಗೆ ಸರ್ಕಾರಿ ಕೆಲಸ, ಸ್ವಂತ ಕೆಲಸ, ಹೀಗೆ ಎರಡು ಬೇರೆ ಬೇರೆ ಬಗೆಯಾಗಿ ತಮ್ಮ ಖರ್ಚುಗಳಲ್ಲಿ ತಮ್ಮ ಸ್ವಂತ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಒಂದು ಉದಾಹರಣೆಯಾಗಿರಬೇಕು ಅಲ್ವಾ? ಮೈಸೂರಿನಲ್ಲಿ ಮೊದಲ ಕಾರು ತಂದವರು

ಸದ ಖಾದಿ ಬಟ್ಟೆಯನ್ನೇ ಧರಿಸ್ತಾ ಇದ್ರು. ಹಾಗೆಯೇ ಅವರಿಗೆ ಶೋಭೆಯನ್ನು ನೀಡ್ತಾ ಇದ್ದಂಥದ್ದು ಮೈಸೂರಿನ ಪೇಟ. ಬಹುಶಃ ಮೈಸೂರಿನ ಪೇಟಕ್ಕೆ ಅವರಿಂದ ಶೋಭೆ ಬಂದು ಅಂದರೂ ಕೂಡ ತಪ್ಪಾಗಲಾರದು.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

ಜೆಆರ್ಡಿ ಟಾಟಾ ಅವರು ವಿಮಾನದಲ್ಲಿ ಹೋಗುವಾಗಲೆಲ್ಲ ವಿಶ್ವೇಶ್ವರಯ್ಯನವರ ಪಕ್ಕದಲ್ಲೇ ಕೂರೋದಕ್ಕೆ ಇಷ್ಟಪಡ್ತಾ ಇದ್ರಂತೆ. ಒಮ್ಮೆ ಟಾಟಾ ಅವರು ನಿಮ್ಮ ಯಶಸ್ಸಿನ ಗುಟ್ಟು ಏನು ಅಂತ ಕೇಳಿದಾಗ ವಿಶ್ವೇಶ್ವರಯ್ಯನವರು ಹೇಳಿದ್ದು ಪಂಕ್ಚುಯಾಲಿಟಿ ಆ್ಯಂಡ್ ಇಂಟೆಗ್ರಿಟಿ ಅಂತ, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆ. ಹೌದಲ್ವಾ? ಇನ್ನು ಅಮೆರಿಕದ ಇಂಜಿನಿಯರ್ಗಳು ಅವರನ್ನು ಫಾದರ್ ಆಫ್ ಮಾಡರ್ನ್ ಇಂಜಿನಿಯರಿಂಗ್ ಇನ್ ಇಂಡಿಯಾ ಅಂತ ಕರೀತಾರೆ. ಲಂಡನ್ನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಇಂಜಿನಿಯರ್ಸ್ನ ಗೌರವ ಸದಸ್ಯರು ಕೂಡ ಆಗಿದ್ದರು ನಮ್ಮ ವಿಶ್ವೇಶ್ವರಯ್ಯನವರು. ತಮ್ಮ 100ನೇ ಹುಟ್ಟುಹಬ್ಬದಂದು ಪತ್ರಕರ್ತರು ನಿಮ್ಮ ಆಸೆ ಏನು ಅಂತ ಕೇಳಿದಾಗ ಅವರು ಹೇಳಿದ್ದು, ನಾನು ಇನ್ನೂ 10 ವರ್ಷ ಬದುಕಿ ದೇಶಕ್ಕಾಗಿ ಇನ್ನಷ್ಟು ಕೆಲಸ ಮಾಡಬೇಕು ಅಂತ. ಆ ವಯಸ್ಸಿನಲ್ಲೂ ದೇಶದ ಚಿಂತೆ ಮಾತ್ರ ಅವರಿಗೆ ಕಾಡ್ತಾ ಇದ್ದಿತ್ತು. ತನಗಾಗಿ ಏನೂ ಮಾಡಿಕೊಳ್ಳದಂತಹ ಅಪ್ರತಿಮ ವ್ಯಕ್ತಿತ್ವ ಅಂತಂದರೆ ವಿಶ್ವೇಶ್ವರಯ್ಯನವ್ರದ್ದು. ಕರ್ನಾಟಕದಲ್ಲಿ ಇಂದಿಗೂ ಕೂಡ ಅವರ ಹೆಸರಿನಲ್ಲಿ ಇರೋದು VTU ಅಂದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಸರ್ MV ಸ್ಟೇಡಿಯಂ ಬೆಂಗಳೂರಿನಲ್ಲಿದೆ, ಸರ್ MV ಮ್ಯೂಸಿಯಂ ಇದೆ ಇಲ್ಲಿ. ಹಾಗೆಯೇ ಇಡೀ ಭಾರತದಲ್ಲಿ ಎಷ್ಟೋ ಕಾಲೇಜುಗಳಿಗೂ ಕೂಡ ಅವರ ಹೆಸರಿದೆ. ವಿಶ್ವೇಶ್ವರಯ್ಯನವರು ಕಟ್ಟಿದ್ದು ಕೇವಲ ಡ್ಯಾಮ್, ಕಾರ್ಖಾನೆ, ರಸ್ತೆಗಳಲ್ಲ. ಅವರು ಕಟ್ಟಿದ್ದು ಒಂದು ತಲೆಮಾರಿನ ಆತ್ಮವಿಶ್ವಾಸವನ್ನು. ಕನ್ನಡ ನೆಲದಲ್ಲಿ ಹುಟ್ಟಿ ಇಡೀ ಭಾರತಕ್ಕೆ ಮಾದರಿಯಾದಂತಹ ಮಹಾನ್ ಚೇತನ ಸರ್ MV ವಿಶ್ವೇಶ್ವರಯ್ಯನವರು.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಹಾಡುಗಳನ್ನು ಕೇಳಿದ್ರಿ. ಅವರ ಜನ್ಮದಿನದಂದು ಅವರ ಸಾಧನೆ, ದೂರದೃಷ್ಟಿ ಮತ್ತು ದೇಶದ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ನೆನಪಿಸ್ಕೊಂಡು ಅದೇ ರೀತಿ ಬದುಕುವಂತಹ ಒಂದು ಜೀವನ ನಮ್ಮದಾಗಲಿ ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 10 ಗಂಟೆಯಾಗಲಿದೆ. ಸುದ್ದಿ ಮುಖ್ಯಾಂಶಗಳು ಕೆಲವೇ ಕ್ಷಣಗಳಲ್ಲಿ. ಇದಾದ ನಂತರ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೃಷಿ ಆಧಾರಿತ ಸಾಂಪ್ರದಾಯಿಕ ಹಬ್ಬ ನುವಾಖಾಯಿ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಜನತೆಗೆ ವಿಶೇಷವಾಗಿ ಒಡಿಶಾ ಜನತೆಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬ ಸಾಮಾಜಿಕ ಮತ್ತು ಪಾರಂಪರಿಕ ಬಾಂಧವ್ಯವನ್ನು ಬಲಪಡಿಸುವ ಸಂಕೇತವಾಗಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗಲಿದೆ. ವರ್ತುಲ ಆರ್ಥಿಕತೆ ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 4 ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸುವ ಗುರಿಯೊಂದಿಗೆ 5 ದಿನಗಳ ಮಾತುಕತೆ ನಡೆಯುತ್ತಿದ್ದು ಇದೇ 18 ಮುಂದುವರೆಯಲಿದೆ. ಭಾರತೀಯ ವಾಯುಪಡೆಯ ಮೊದಲ ಡ್ರೋನೋಥಾನ್ 2026 ಕಾರ್ಯಕ್ರಮ ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಣ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಇಂದು ಆರಂಭಗೊಂಡಿದೆ. 3 ದಿನಗಳ ಕಾಲ ಈ ಕಾರ್ಯಕ್ರಮವು ಆತ್ಮನಿರ್ಭರ ಭಾರತದ ಗುರಿಯನ್ನು ಬಲಪಡಿಸುವುದರ ಜೊತೆಗೆ ಮಾನವರಹಿತ ವ್ಯವಸ್ಥೆಗಳ ಕ್ಷೇತ್ರದಲ್ಲಿ ವಾಯುಪಡೆಯ ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ರಾವಲ್ಕೋಟ್ ಮತ್ತು ಪೂಂಚ್ ಹಾಗೂ ಸುಧೋನ್ನಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವಂತಹ ಪ್ರತಿಭಟನೆ ಮತ್ತು ಅಶಾಂತಿ ಕುರಿತು ಅಲ್ಲಿನ ಮಾನವ ಹಕ್ಕುಗಳ ಮಂಡಳಿ ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆ 100 ದಿನ ಪೂರೈಸಿತ್ತು. ಇದರಿಂದ ಅನಿಶ್ಚಿತತೆ ಉಂಟಾಗಿ ಇಡೀ ಪ್ರದೇಶದ ಮೇಲೆ ಪರಿಣಾಮ ಬೀರಿದೆ ಎಂದು ಮಂಡಳಿ ತಿಳಿಸಿದೆ. ಕರಾವಳಿ ಭಾಗದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಇದೇ 18 ಮಂಗಳೂರಿನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಜರುಗಲಿದೆ. ಕರಾವಳಿ ಜನರ ದಶಕಗಳ ಬೇಡಿಕೆಗಳಿಗೆ ಸ್ಪಂದಿಸುವುದು ಮತ್ತು ಮೀನುಗಾರಿಕೆ, ಪ್ರವಾಸೋದ್ಯಮ, ಮೂಲಸೌಕರ್ಯ ಮತ್ತು ಕೈಗಾರಿಕಾ ರಂಗಗಳಿಗೆ ಹೊಸ ವೇಗ ನೀಡುವುದು ಈ ಸಭೆಯ ಉದ್ದೇಶವಾಗಿದೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ನಿನ್ನೆಯಿಂದ ವಾರಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ ಮಾಡಲಾಗಿದೆ. ನಿನ್ನೆ ಕಾಲುವೆಗೆ ನೀರು ಹರಿಸಲಾಗಿದ್ದು ಇದೇ 27 ಮುಂದುವರೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಆರಂಭದಲ್ಲಿ ಸ್ವರ್ಣಗೌರಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಕೆ ಕರೀಂ ಖಾನ್ ಅವರ ರಚನೆ, ಎಂ ವೆಂಕಟರಾಜು ಅವರ ಸಂಗೀತ ಇದೆ.

ಪುಟ್ನರ್ಸಿ ಬಾರೆ ಪಟ್ಟಣಕ್ಕೆ ಅಂತ ಕರೀತಾ ಇದ್ದಂತಹ ಹಾಡಿದು. ಆದರೂ ಹಳ್ಳಿಯೇ ನಮಗೆ ಭೂಸ್ವರ್ಗ ಅಂತ ಹೇಳಿದಂತಹ ಹಾಡು ಕೂಡ ಇದೆ. ಎಲ್ಆರ್ ಈಶ್ವರಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಹಾಡು ಪ್ರಸಾರವಾಯಿತು. ಯಾವ ಚಿತ್ರದ್ದು ಈ ಹಾಡು ಕೇಳೇ ಇಲ್ವಲ್ಲ ಅನ್ನುವಂತಹ ಬಹಳಷ್ಟು ಮೆಸೇಜ್ಗಳು ಬಂದಿವೆ. ಎಸ್ ಎಸ್ ಹೇಳ್ತೀನಿ, ಮನಃಶಾಂತಿ ಚಿತ್ರದ ಹಾಡಿದು, ಅಪರೂಪವಾದ ಹಾಡು, ಹಾಗೆ ಬಹಳಷ್ಟು ಅರ್ಥಗರ್ಭಿತ ಕೂಡ. ಗೀತಾಪ್ರಿಯ ಅವರು ಬರೆದಂತಹ ಹಾಡಿದು, ಎ ಎಂ ರಾಜಾ ಅವರ ಸಂಗೀತ ಇತ್ತು. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಾವು ಜೊತೆಯಾಗಿ ಸಾಕ್ತಾ ಇದ್ದೇವೆ. ರೌಡಿ ರಂಗಣ್ಣ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ. ಹಾಗೆ ಸೂಕ್ಷ್ಮವಾಗಿ ಕೇಳಿದರೆ ನಿಮಗೆ ಗೊತ್ತಾಗಿರುತ್ತೆ ಇಂದಿನ ಶೀರ್ಷಿಕೆ ಏನು, ಪದಗಳೇನು ಅನ್ನೋದು. ಬಾರೆ ಅನ್ನುವಂತಹ ಪದ ಇರುವ ಹಾಡುಗಳು ಪ್ರಸಾರವಾಗ್ತಾ ಇವೆ. ಕೇಳಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ರೌಡಿ ರಂಗಣ್ಣ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು, ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ಸದಾರಮಿ ಚಿತ್ರದ ಹಾಡು ಕೂಡ ನಮ್ಮ ಪ್ಲೇಲಿಸ್ಟ್ನಲ್ಲಿ ಇದೆ. ಟಿ ಎಂ ಸೌಂದರ್ ರಾಜನ್ ಈ ಹಾಡನ್ನು ಹಾಡಿದ್ದಾರೆ. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ, ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನಂ ಅವರ ರಾಗ ಸಂಯೋಜನೆ ಈ ಹಾಡಿಗಿದೆ.

ಗರಿ ನಗುತ್ತಾ ಅಳುತ್ತಾ ಗಡಬಡನೆ ಹಾಂಗೆ ಹಿಂಗೆ ಇಡುಗಡಿ ಬಿಡುಗಡಿ ನಡಿ ನಡಿ ಗಡಿ ಬಿಡಿ ಇಡುಗಡಿ ಬಿಡುಗಡಿ ನಡಿ ನಡಿ ಹಿಂದಡಿ ಮುಂದಡಿ ನಡಿ ನಡಿ ತಗ್ದ ತಗ್ದ ಪ್ಲಾಂಗ್ದ ಪ್ಲಾಂಗ್ದ ಪ್ಲಾಂಗ್ದ ತಗತ.

ಗುಡಿ ಗುಡಿ ನೋಟ, ಕುಡುಗಾಟ, ಕುಲ್ತ ಪಲ್ತ, ಬಾ ಜನಕ್ಕ ಜನಕ್ಕ ಕುಣಿಯುದ ಬಾ, ಜಮ್ ಜಮ್ ಜಮ್ ಜಮ್ ಜಿಗಿಯುದ ಬಾ, ನಟ್ಟೆಗ ಬಾ ಸೊಟ್ಟೆಗ ಬಾ, ಮದ್ದಾನೆ ಮರಿಯಾನೆ ಕಿರ್ರ ಬರ್ರ ಕುಯ್ಯೋ ಮರ್ರೋ ತಿನ್ನಾರನ್ನ ಸೀಮೆ ಸುಣ್ಣ, ಗುಡುಗುಡು ಗುಡುಗುಡು ಗುರ್ರ ತಗ ಜನುತ, ಹಾ ನಗ ನಗ ನಗ ನಗ ನರ್ರ ತಗ ನಿಮಿತ.

0: ನಡೆದೆ ಅಲ್ಲೇ ನಿಲ್ಲೇ ನಲ್ಲೇ ಫುಲ್ ಸ್ಟಾಪ್. ಚೆಲುವಿನ ಸಿರಿಯೇ ಬಾರಲೇ ಎಳೆ ನಗು ಮೊಗವ ತೋರಲೇ ಅಂದ ಚಂದ ಕಾಣಲೆಂದು ಓಡಿ ಬಂದ ಪ್ರೇಮಿಗೆಂದು ಒಲವಿನ ಕಾಣಿಕೆಯೇನಲೇ ಮೆಲುದನಿಯಲಿ ನುಡಿ ಚಂಚಲಿ ಚೆಲುವಿನ ಸಿರಿಯೇ ಬಾರಲೇ.
1: ಎಲ್ ರಾಘವನ್ ಅವರ ಧ್ವನಿಯಲ್ಲಿ ಪ್ರಸಾರವಾದಂತಹ ಹಾಡಿದು ಅನ್ನಪೂರ್ಣ ಚಿತ್ರದ್ದು. ಚಿ ಉದಯಶಂಕರ್ ಗೀತೆಯನ್ನ ಬರೆದಿದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಬಾರೆ ಇನ್ನು ಮುಂದೆ ಯಾರು ಯಾರಿಗೆ ಬಾರೆ ಅಂತಾರೆ ಕೇಳೋಣ. ಗಂಡ ಬಿಹಿರುಂಡ ಚಿತ್ರದ ಹಾಡು. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಿವೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ ಇದು. ಸತ್ಯಂ ಅವರ ಸಂಗೀತದಲ್ಲಿ ಪ್ರಸಾರವಾಗ್ತಾ ಇದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು. ಸಮಯ 10:30.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ

ಮರ್ಬೇಡ ಗೇಲಿ ಕಟ್ಟಿಲ್ವೆ ತಾಲಿ, ಬಿಟ್ಟೇನೆ ಏ ಏ ಸುಟ್ಟೇನು ಗೋಲಿ.

ಹೇಳ್ಬಿಟ್ರೆ ಸ್ವಲ್ಪ ನೀನು ನಿನ್ನಪ್ಪ ಕಾಣ್ಬೇಕು ಲೇಲೆ ಜೈಲು ಲಾಕಪ್ಪ

0: ಕಂಠ ಕೊಂಡೇಲೆ ತಂತೆಲ್ಲ ಯಾಕೆ ಅನ್ಯಾಯ ಅಪಾಯ ಅಯ್ಯಯ್ಯಯ್ಯಯ್ಯೋ.
1: ಇದು ಕೂಡ ಕೇಳೇ ಇಲ್ಲ ಅಪರೂಪದ ಹಾಡು ಅನ್ನುವಂತಹ ಮೆಸೇಜ್ಗಳನ್ನು ಕಳಿಸಿದಿರಿ. ಎಸ್, ಬ್ಲ್ಯಾಕ್ ಮಾರ್ಕೆಟ್ ಚಿತ್ರದ ಹಾಡಿದು ನಾಗೇಂದ್ರ ಹಾಗೂ ಇಲ್ಲಾರೀಶ್ವರಿ ಹಾಡಿದ್ರು. ಎಂ ನರೇಂದ್ರ ಬಾಬು ಅವರು ಬರೆದಂತಹ ಹಾಡಿಗೆ ಸತ್ಯಮ್ ಅವರ ಸಂಗೀತ ಇತ್ತು. ಎಸ್, ಬಾರೆ ಪದ ಇರುವಂತಹ ಹಾಡುಗಳು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರವಾಗ್ತಾ ಇದೆ. ಆರಾಧನೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆ ಇದು. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಸಂಗೀತ ಕುಮಾರ್ ಅವರಿಂದ. ಇದು ಕೂಡ ಬಹಳ ಅಪರೂಪದ ಹಾಡೆ ಅಂತಲೇ ಹೇಳಬಹುದು. ಕೇಳಿ ಎಂಜಾಯ್ ಮಾಡಿ.

ಬಾಬಾರೆ ಒಡನಾಡಿ ಅನ್ನುವಂತಹ ಹಾಡು ನನ್ನ ತಮ್ಮ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ಲಾ ಈಶ್ವರಿಯವರ ಧ್ವನಿಗಳಲ್ಲಿ ಕೇಳಿದ್ರೆ ಇದು ಕೂಡ ಅಪರೂಪದ ಹಾಡು ಅಂತ ಹೇಳ್ತಾ ಇದ್ದೀರಾ. ಎಸ್ ಎಸ್, ಬಹಳಷ್ಟು ಬಹಳ ಕೇಳಿಲ್ಲ ಇದನ್ನ, ಅಪರೂಪವಾಗಿ ಕೇಳಿರೋದು. ತುಂಬಾ ಸೊಗಸಾಗಿರುವಂತಹ ಹಾಡು ಅನ್ನುವಂಥ ಮೆಸೇಜ್ ಕೂಡ ಬಂತು. ಎಸ್, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಹಾಡಿದು. ವಿಜಯ ನರಸಿಂಹ ಅವರು ಬರೆದಂತಹ ಹಾಡಿಗೆ ಘಂಟಸಾಲ ಅವರ ರಾಗ ಸಂಯೋಜನೆ ಇತ್ತು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಗ್ತಾ ಇದೆ, ಮಹಿಷಾಸುರ ಮರ್ದಿನಿ ಚಿತ್ರದ ಹಾಡು. ಈ ಚಿತ್ರದ ಬೇರೆ ಹಾಡುಗಳನ್ನು ಕೇಳಿರ್ತೀರಿ, ಇದು ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಬಾ ಬಾರಿ ನಾಗವೀಣೆ ಅನ್ನುವಂತಹ ಪದಗಳಿವೆ. ಎ ಪಿ ಕೋಮಲ ಅವರ ಧ್ವನಿ ಕೂಡ ಇದೆ, ಚಿ ಸದಾಶಿವನ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಎಸ್, ಬಾರೇ ಪದದ ಹಾಡುಗಳು, ಶೀರ್ಷಿಕೆರುವಂತಹ ಹಾಡುಗಳು ಅಂದು ಕೂಡಲೇ ಎಲ್ಲರೂ ಕಳಿಸ್ತಾ ಇರುವಂತಹ ಮೆಸೇಜ್ ಏನು ಅಂತಂದ್ರೆ, ನಾಗರ ಹಾವು ಚಿತ್ರದ ಬಾರೇ ಬಾರೇ ಹಾಡು ಇದೆಯಾ ಪ್ಲೇಲಿಸ್ಟ್ ನಲ್ಲಿ ಅಂತ. ಎಸ್, ಖಂಡಿತವಾಗ್ಲೂ ಇದೆ. ಇದು ಬಹಳ ಸಲ ಕೇಳಿರ್ತೀವಿ, ಹಾಗಾಗಿ ಅಪರೂಪದ ಹಾಡುಗಳಿಗೆ ಸ್ವಲ್ಪ ಒಂದು ಪ್ರಯಾರಿಟಿಯನ್ನು ಕೊಟ್ಟು, ಪ್ರಾಮುಖ್ಯತೆಯನ್ನ ಕೊಟ್ಟು ಈಗ ನಾಗರ ಹಾವು ಚಿತ್ರದ ಹಾಡನ್ನ ಈಗ ಕೇಳೋಣ ಅಲ್ವಾ. ಎಸ್, ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ, ವಿಜಯನಾರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಈ ಮ್ಯೂಸಿಕ್ ಇದೆಯಲ್ಲ ಆರಂಭದಲ್ಲಿ ಬರುತ್ತಲ್ಲ, ಇದು ಐಕಾನಿಕ್ ಮ್ಯೂಸಿಕ್ ಅಲ್ಲ.

ವಿಚಿತ್ರ ಸಂಸಾರ ಚಿತ್ರದ ಹಾಡು ಪ್ರಸಾರವಾಯಿತು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ರು. ಸತ್ಯಂ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಎಸ್ ಬಾರೆ ಚಿತ್ರದ ಬಾರೆ ಪದ ಶೀರ್ಷಿಕೆ ಇರುವ ಹಾಡುಗಳು ಪ್ರಸಾರವಾಗ್ತಾ ಇದೆ. ಮುಂದಿನ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ರಾಣಿ ಮಹಾರಾಣಿ ಚಿತ್ರದ ಹಾಡಿದು. ಮಂಜುಳಾ ಗುರುರಾಜ್ ಅವರ ಧ್ವನಿ ಕೂಡ ಇದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ.

ರಾಣಿ ಮಹಾರಾಣಿ ಚಿತ್ರದ ಹಾಡು ಕೇಳ್ತಾ ಇದ್ದೀರಾ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಸಂಪನ್ನವಾಗುತ್ತೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಎಲ್ಲಾ ಇಂಜಿನಿಯರ್ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿಯಂತರರ ದಿನದ ಶುಭಾಶಯ ಕೋರಿದ್ದು, ಭಾರತದ ಸರ್ವತೋಮುಖ ವಿಕಾಸಕ್ಕೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕೆ ಇಂಜಿನಿಯರ್ಗಳು ನೀಡುತ್ತಿರುವಂತಹ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳು ಇವೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಸಂಶೋಧನಾ ಲೇಖನಗಳನ್ನು ಸುಲಭವಾಗಿ ಅರ್ಥವಾಗುವಂತಹ ಕಿರು ವಿಡಿಯೋಗಳಿಗಾಗಿ ಪರಿವರ್ತಿಸಲು ಸರಳ್ ಎಐ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಆಧುನಿಕ ಕರ್ನಾಟಕದ ನಿರ್ಮಾತೃ ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಆಚರಣೆ ಮಾಡಲಾಗುವಂತಹ ರಾಷ್ಟೀಯ ಅಭಿಯಂತರರ ದಿನದ ಹಾರ್ದಿಕ ಶುಭಾಶಯಗಳು ಎಂದು ಕೋರಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾದ ಇಂಧನ ಘಟಕಗಳ ಮೇಲಿನ ದಾಳಿಯನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ದುಬೈನಲ್ಲಿ ನಿನ್ನೆಯಿಂದ ಆರಂಭವಾಗಿ ಇದೇ 17ರವರೆಗೆ ನಡೆಯುತ್ತಿರುವಂತಹ ಪ್ರತಿಷ್ಠಿತ ಅರೇಬಿಯನ್ ಪ್ರವಾಸ ಮೇಳದಲ್ಲಿ ಕರ್ನಾಟಕ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಮತ್ತು ಆಕರ್ಷಣೆಗಳನ್ನು ಯಶಸ್ವಿಯಾಗಿ ಪ್ರದರ್ಶಿಸುತ್ತಿದೆ. ಪ್ರದರ್ಶನ ಮಳಿಗೆಯಲ್ಲಿ ರಾಜ್ಯದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಆಯ್ಕೆಯಾದ ವಿಶೇಷ ಉತ್ಪನ್ನಗಳನ್ನು ಸಹ ಪ್ರದರ್ಶನ ಮಾಡಲಾಗುತ್ತಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 233 ಅಂಕ ಏರಿಕೆಯನ್ನು ದಾಖಲಿಸಿ 73022ರಲ್ಲಿ ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 63 ಅಂಕಗಳ ಏರಿಕೆಯನ್ನು ಕಂಡು 23462ರಲ್ಲಿ ಆರಂಭಿಕ ವಹಿವಾಟನ್ನು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 30 ಪೈಸೆ ಇಳಿಕೆ ದಾಖಲಿಸಿ 95.84 ರೂಪಾಯಿಯಷ್ಟಾಗಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ ಟಿ20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:04:32 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯವಿದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಅಂಬಿ ನಿಂಗ್ ವಯಸ್ಸಾಯ್ತೋ ಚಿತ್ರದ ಗೀತೆ. ಗುಮ್ಮಿನೇನಿ ವಿಜಯ್ ಬಾಬು ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ, ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ವಿ. ಇದೀಗ ಕೇಳಿದ್ರಿ ತಿತಿಲಿ ತಿತಿಲಿ ಚಿತ್ರದ ಒಂದು ಗೀತೆ, ಚಿತ್ರಗೀತೆ, ರನ್ನಾ ಚಿತ್ರದ್ದು. ಟಿಪ್ಪು ಸಂಗೀತ, ರವೀಂದ್ರನಾಥ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮುಂದೆ ಮೂಡಿ ಬರ್ತಾ ಇದೆ ರಾಟೆ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಕೆಜಿಎಫ್ ಚಿತ್ರದಿಂದ ಮೂಡಿಬಂದ ಗೀತೆ ಇದಾಗಿತ್ತು. ವಿಜಯ್ ಪ್ರಕಾಶ್, ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಮತ್ತು ವಿಜಯ್ ಅರಸ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿತ್ತು, ಹಾಗೆ ರವಿ ಬಸ್ರೂರವರ ಸಂಗೀತವಿತ್ತು. ಮುಂದೆ ಮೂಡಿ ಬರ್ತಾ ಇದೆ ಸಂಚಿತ್ ಹೆಗಡೆ ಅವರ ಧ್ವನಿಯಲ್ಲಿ ಶಾಕುಂತಲೆ ಸಿಕ್ಕಳು ಅನ್ನುವ ಗೀತೆ, ನಡುವೆ ಅಂತರವಿರಲಿ ಅನ್ನೋ ಚಿತ್ರದ್ದು. ಮಣಿಕಾಂತ್ ಕದ್ರಿ ಅವರ ಸಂಗೀತಕ್ಕೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಗೀತೆ.

ಸಮಯಾಗಿದೆ 11:31:24 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಇವರು ಕನ್ನಡ, ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂನಲ್ಲಿ ಕೂಡ ನಟಿಸಿದ ಗಂಭೀರ ವ್ಯಕ್ತಿತ್ವದ ಮುದ್ದುಮುಖದ ಚೆಲುವೆ. 1980ರ ದಶಕದಿಂದ ಹಿಡಿದು ಇಂದಿನವರೆಗೂ ಕೂಡ ಚಲನಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ ಇವರು. ಯಾರಿರಬಹುದು ಅಂತ ಯೋಚಿಸ್ತಾ ಇದ್ದೀರಾ? ಈ ಒಂದು ಗೀತೆಯ ನಂತರ ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಚಿಂದಿ ಸಾಂಗ್ನ ಕೇಳಿದ್ರಿ, ಸಾಂಗ್ನ ಕೇಳಿ ಹಾಡನ್ನು ಕೇಳಿ ಕಲಾ ಭಾರತೀಯ ಅತಿಥಿ ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಮೋಹಕ ತಾರೆ ರಮ್ಯಾ ಕೃಷ್ಣ ಅವರು ಇಂದಿನ ನಮ್ಮ ಕಲಾ ಭಾರತೀಯ ಅತಿಥಿ. ಇವರು ಹುಟ್ಟಿದ್ದು ಚೆನ್ನೈಯಲ್ಲಿ. ಇವರು ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯಗಳಲ್ಲಿ ತರಬೇತಿಯನ್ನು ಪಡೆದಂಥ ಒಂದು ಮೋಹಕ ನಟಿ ಅಂತಲೇ ಹೇಳ್ಬೋದು. ತೆಲುಗು ಚಿತ್ರ ನಿರ್ದೇಶಕ ಕೃಷ್ಣ ವಂಶಿ ಅವರೊಂದಿಗೆ ಇವರು ವಿವಾಹವನ್ನು ಆಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ಪಾತ್ರಗಳು, ಅದರಲ್ಲೂ ಕನ್ನಡದಲ್ಲಿ ಹಲವಾರು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಸ್ಯಾಂಡಲ್ವುಡ್ ಅಭಿಮಾನಿಗಳ ಮನವನ್ನು ಗೆದ್ದಿದ್ದಾರೆ. ಇವರು ಸುಮಾರು 3 ದಶಕಗಳಿಗೂ ಅಧಿಕ ಕಾಲದಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಕೆ ವಿ ಮಹದೇವನ್ ಅವರ ಸಂಗೀತವಿರುವ ಗೀತೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ ಆಗಿದೆ 11:48:42 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕಲಾಭಾರತಿಯಲ್ಲಿ ಬಹುಭಾಷಾ ತಾರೆ ರಮ್ಯಕೃಷ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ರಮ್ಯಕೃಷ್ಣ ಅಂತ ಒಂದು ಹೆಸರು ಬಂದ ಕೂಡಲೇ ಇತ್ತೀಚಿನ ಚಿತ್ರಗಳನ್ನು ಮೆಲುಕು ಹಾಕೋದಾದರೆ ಅವರ ಒಂದು ಪಾತ್ರ, ಶಿವಗಾಮಿಯ ಪಾತ್ರ ನೆನಪಾಗೋದು ಸುಳ್ಳಲ್ಲ. SS ರಾಜಮೌಳಿ ಅವರ ನಿರ್ದೇಶನದ ಬ್ಲಾಕ್ ಬಸ್ಟರ್ ಬಾಹುಬಲಿ ಸಿನಿಮಾದಲ್ಲಿ ಶಿವಗಾಮಿ ಪಾತ್ರಕ್ಕೆ ರಮ್ಯಾಕೃಷ್ಣ ಅವರ ಆಯ್ಕೆಯಾಗಿದ್ದು ಒಂದು ಚಿತ್ರರಂಗದ ಪ್ರಮುಖ ತಿರುವು ಅಂತಲೇ ಹೇಳಬಹುದು. ಮೊದಲ ಆದ್ಯತೆಯಾಗಿದ್ದವರು ಶ್ರೀದೇವಿ. ರಾಜಮೌಳಿ ಅವರು ಶಿವಗಾಮಿ ಪಾತ್ರಕ್ಕಾಗಿ ಆರಂಭದಲ್ಲಿ ಪ್ರಸಿದ್ಧ ನಟಿ ಶ್ರೀದೇವಿಯವರನ್ನು ಸಂಪರ್ಕಿಸಿರ್ತಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಆ ಪಾತ್ರವನ್ನು ಅವರು ಮಾಡೋಕ್ಕಾಗಲ್ಲ. ನಂತರ ಶ್ರೀದೇವಿ ಅವರ ಒಂದು ಕಾರಣಾಂತರಗಳಿಂದ ಅವರು ನಿರಾಕರಣೆಯ ನಂತರ ಈ ಗಂಭೀರ ಮತ್ತು ಗಾಂಭೀರ್ಯ ಉಳ್ಳ ಪಾತ್ರಕ್ಕೆ ಸೂಕ್ತ ನಟಿಯ ಹುಡುಕಾಟದಲ್ಲಿದ್ದ ರಾಜಮೌಳಿ ಅವರಿಗೆ ತಕ್ಷಣ ನೆನಪಾಗಿದ್ದೆ ರಮ್ಯಾಕೃಷ್ಣನವರು. ಒಂದು ಚಿತ್ರದಲ್ಲಿ ನೀಲಾಂಬರಿ ಪಾತ್ರದಲ್ಲಿ ಅವರು ರಜನೀಕಾಂತ್ ಅವರ ಒಂದು ವಿರುದ್ಧವಾಗಿ ಒಂದು ಪಾತ್ರದಲ್ಲಿ ನಟಿಸಿರ್ತಾರೆ. ಆ ಪಾತ್ರವನ್ನು ನೆನಪಿಸಿಕೊಂಡು ಅವರು ರಮ್ಯಾಕೃಷ್ಣ ಅವರನ್ನು ಸಂಪರ್ಕ ಮಾಡ್ತಾರೆ. ಕತೆ ಕೇಳಿದ ತಕ್ಷಣ ಅವರು ಪಾತ್ರದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಯಾವುದೇ ಯೋಚನೆ ಇಲ್ಲದೇನೆ ರಾಜಮೌಳಿಯವರ ಒಂದು ಸಿನಿಮಾ ಬಾಹುಬಲಿಯ ಒಂದು ಶಿವಗಾಮಿ ಪಾತ್ರಕ್ಕೆ ಆಯ್ಕೆಯಾಗಿ ಈಗ ಅದೊಂದು ದೊಡ್ಡ ಇತಿಹಾಸನೇ ಅಂತ ಹೇಳ್ಬೋದು. ಆ ಪಾತ್ರವನ್ನು ಯಾರೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಮೂಡಿ ಬರ್ತಾ ಇದೆ ಮಾಂಗಲ್ಯಂ ತಂತು.

ಕಲಾಭಾರತಿಯಲ್ಲಿ ರಮ್ಯಾ ಕೃಷ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಅವರು ಅಭಿನಯಿಸಿದ ಕನ್ನಡ ಚಿತ್ರಗಳ ಬಗ್ಗೆ ಹೇಳೋದಾದರೆ, ಯಾರೇನಿ ಅಭಿಮಾನಿ, ಕೃಷ್ಣ ರುಕ್ಮಿಣಿ, ಗಡಿಬಿಡಿ ಗಂಡ, ರಕ್ತ ಕಣ್ಣೀರು, ಮಾಂಗಲ್ಯಂ ತಂತು ನಾನೇನ, ಮಾಣಿಕ್ಯ, ಅಂಜನಿ ಪುತ್ರ, ಬಾಬಾರು, ರಸಿಕ, ರಾಜನರಸಿಂಹ, ಶ್ರೀಕಾಳಿಕಾಂಬ, ಜಾಗ್ವಾರ್, ಹಾಗೆ ಸ್ವೀಟಿ, ನನ್ನ ಜೋಡಿ, ನೀಲಾಂಬರಿ, ಹಾಗೆ ಇನ್ನೂ ಬಹಳಷ್ಟು ಚಿತ್ರಗಳಲ್ಲೂ ನಟಿಸಿದ್ದಾರೆ. ಹಾಗೆ ಇನ್ನೂ ಹಲವು ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಬಹಳಷ್ಟು ಜನ ಕೇಳುಗರು ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿಯಲ್ಲಿ ರಮ್ಯಕೃಷ್ಣ ಅವರ ಬಗ್ಗೆ ಮಾತುಕತೆ ಮತ್ತು ಹಾಡುಗಳು ಚೆನ್ನಾಗಿದೆ ಅಂತ. ಮಮತಾ, ಮೇಘ, ಧ್ರುವ, ಬಡ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಹಲಸೂರಿನಿಂದ ರಾಜೇಶ್ ಅವರು, ರಮ್ಯಕೃಷ್ಣ ಅವರು ಎಲ್ಲ ಚಿತ್ರಗಳಲ್ಲಿ ಅವರ ನೃತ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ ರಮ್ಯಕೃಷ್ಣ ಅವರಿಗೆ. ಹಾಗೆ ಅರುಣಾ ಮೈತ್ರಿ ಜೆ ಸಿ ರೋಡಿಂದ ಇವರ ಸಂದೇಶಗಳು ಕೂಡ ಬಂದು ನಮ್ಮನ್ನು ತಲುಪಿದೆ. ಅದಿತಿ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದರೆ, ಮೋಹಕ ತಾರೆ, ರಮ್ಯಕೃಷ್ಣ ಅವರ ನೀಲಾಂಬರಿ ಮೂವಿ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರುತಿ ಮಂಜುನಾಥ್ ಬಸವನಹಳ್ಳಿಯಿಂದ, ಹಾಗೇನೆ ಉಮೇಶ್ ಸಿರಿಗೆರೆಯಿಂದ ಮತ್ತಾರಿದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿರ್ಮಲಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 3079. ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ ಕೂಡ ಸಂದೇಶ ಬಂದು ತಲುಪಿದೆ. ಹಾಗೆ ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ ಕೂಡ ಒಂದು ಸಂದೇಶವನ್ನು ಕಳಿಸಿದ್ದಾರೆ ನಮಗೆ. ಹಾಗೆ ಚಂದ್ರಕಾಂತ್ ಅಥಣಿಯಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆಯೇ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಸಮಯ ಆಗ್ತಾ ಇದೆ 11:57. ನಾವು ಕಲಾಭಾರತಿಯ ಕೊನೆಯ ಹಂತದಲ್ಲಿದ್ದೀವಿ. ಕಲಾಭಾರತಿಯಲ್ಲಿ ಇಂದು ನಾವು ರಮ್ಯಕೃಷ್ಣ ಅವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಹಾಡುಗಳನ್ನು ಕೂಡ ಕೇಳಿದ್ದಾಯಿತು. ಅವರ ಜನ್ಮದಿನ ಇವತ್ತು. ಅವರಿಗೆ ಜನ್ಮದಿನದ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಕೇಳುಗರು ಕೂಡ ಸಂದೇಶ ಕಳಿಸಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ನಿಮ್ಮ ಪರವಾಗಿ ಕೂಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಾಜನರಸಿಂಹ ಚಿತ್ರದ ಗೀತೆ. ಸುಜಾತ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

0: ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಂದು ಬೆಳಗ್ಗೆ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಧಾನಸಭೆ ವಿಪಕ್ಷ ಉಪನಾಯಕ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್.
1: ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಭಾರತದ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ, ವಿಚಾರಗಳಲ್ಲಿ ಪ್ರಜಾಪ್ರಭುತ್ವ ಹಾಸುಹೊಕ್ಕಾಗಿ ಬಂದೈತೆ. ಇಲ್ಲಿ ನಮ್ಮ ಸನಾತನ ಧರ್ಮ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತದ್ದು. ನಮ್ಮ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ, ಮಹಾರಾಜನಿಗೆ ತಿಳುವಳಿಕೆ ಹೇಳಲಿಕ್ಕೆ ವಿದುರ್ನಂತವರು ಆ ಸ್ಥಾನದಲ್ಲಿದ್ದರು. ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಇನ್ನೊಂದು ಮಾದರಿ. ಸಮಾಜದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಸಮಾಜದಲ್ಲಿ ಇರುವವರ ಎಲ್ಲ ಕುಳಿತುಕೊಂಡು ಮಾತನಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತ ವ್ಯವಸ್ಥೆ ಬಸವಣ್ಣವರು ಸ್ಥಾಪಿಸಿದ್ರು. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಪ್ರಜಾಪ್ರಭುತ್ವ ಅಂತಂದ್ರ ನಮ್ಮ ಭಾರತದ ಪ್ರಜಾಪ್ರಭುತ್ವವಾಗಿದೆ. ಇದರಲ್ಲಿ ಏನೋ ಊರು ಕೂರು ಇದ್ರು ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ನಡೆದಿದ್ದು ನಮ್ಮ ದೇಶದಲ್ಲಿ. ಹಂಗಾಗಿ ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ಈ ನಮ್ಮ ವಿಚಾರ ಆಚಾರ ಏನೈತಿ ಪ್ರಜಾಪ್ರಭುತ್ವ ಇರುವಂತದ್ದು ಇದನ್ನು ಉಳಿಸೋಣ, ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ಮನಪೂರ್ವಕವಾಗಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ.
0: ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೆಸರಾಂತ ಅಭಿಯಂತರ ದಿವಂಗತ ಎಸ್ಜಿ ಬಾಳೆಕುಂದ್ರಿ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದೆ. ನಿವೃತ್ತ ಪ್ರಧಾನ ಇಂಜಿನಿಯರ್ ಎಂಬಿ ಪರಪ್ಪಗೌಡರ್ ಹಾಗೂ ಪ್ರೊಫೆಸರ್ ವಾಸುದೇವ ಪರ್ವತಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ದೂರದೃಷ್ಟಿಯ ಆಡಳಿತಗಾರ ಅಭೂತಪೂರ್ವ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದಂದು ಗೌರವಪೂರ್ವಕ ನಮನಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂದು ಶ್ರೀ ವೀರಭದ್ರೇಶ್ವರ ಜಯಂತ್ಯುತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ನಾಡಿನ ವೀರಭದ್ರ ದೇವರ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿವೆ. ಇಂದು ಋಷಿ ಪಂಚಮಿ, ನಾಡಿನ ವಿವಿಧ ಗುರುಕುಲಗಳಲ್ಲಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು 100 ತಾಲೂಕುಗಳಲ್ಲಿ ಬರಗಾಲ ಘೋಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ ತಮ್ಮ ಸ್ವಗೃಹದಲ್ಲಿ ಅವರು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರು, ವಿದ್ಯುಚ್ಛಕ್ತಿಗೂ ಸಂಕಷ್ಟ ಎದುರಾಗಬಹುದು ಎಂದರು. ಶುಕ್ರವಾರ 18ನೇ ತಾರೀಕು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ, ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ವಿಶೇಷ ಒತ್ತು ನೀಡಿ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುದ್ದಿಗಾರರಿಗೆ ಹೇಳಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಬೆಳಗಿನ ಜಾವ ಹಾಲಿನ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಗುವಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಚವ್ಹಾಣ್ ಗಲ್ಲಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಫ್ರಿಡ್ಜ್ ಸ್ಫೋಟಗೊಂಡು ದಮೋನೆ ಕುಟುಂಬದ 3 ಮಹಿಳೆಯರು ಹಾಗೂ ಓರ್ವ ಪುರುಷ ಸ್ಥಳದಲ್ಲೇ ಮೃತಪಟ್ಟು 2 ಮಾರಣಾಂತಿಕವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಎಣ್ಣೆ ಹೊಳೆಕೊಪ್ಪಲು ಗ್ರಾಮದ ಬಳಿ ರೈತರು ಪ್ರತಿಭಟನೆ ಕೈಗೊಂಡರು. ಗೌರಿ ಗಣೇಶ ಹಬ್ಬದ ಮಧ್ಯೆಯೂ 100 ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ವಿಜಯನಗರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಗಳು ವಿಶೇಷ ಅಲಂಕಾರ ಮಹತ್ವದ ಧ್ಯೇಯದೊಂದಿಗೆ ಈ ಬಾರಿ ಗಣೇಶೋತ್ಸವವನ್ನು ಆಯೋಜಿಸಿವೆ. ಪೊಲೀಸರು ಹಬ್ಬದ ದಿನಗಳಲ್ಲೂ ತಮ್ಮ ಕುಟುಂಬವನ್ನು ಬದಿಗಿಟ್ಟು ಜನರ ಸುರಕ್ಷೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಹಾಗೂ ಸಂಘಟಕರು ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಸಹಕರಿಸಬೇಕು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಸಮಯ ಆಗಿದೆ 12:07 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ನಿಮ್ಮ ಇಷ್ಟದ ಗೀತೆಗಳನ್ನ ಆಲಿಸುವ ಕರೆಗೊಂದು ಹಾಡಿನ ಸಮಯವಿದು. ನಿಮ್ಮ ಇಷ್ಟದ ಗೀತೆಗಳನ್ನ ವಿವಿಧ ಭಾರತಿಯಲ್ಲಿ ಕೇಳಲು ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226157. 0802226157. ಹಾಗೆ ಮತ್ತೊಂದು ಸಂಖ್ಯೆ 0802237799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ನೀವು ವಿವಿಧ ಭಾರತಿ ಕನ್ನಡದಲ್ಲಿ ಆಲಿಸಬಹುದು. ದಯವಿಟ್ಟು ಪದೇ ಪದೇ ಕರೆ ಮಾಡಿದವರು ಮಾಡದೆ, ಅಂದರೆ ಒಂದು 15 ದಿನ, ಒಂದು ತಿಂಗಳ ಹಿಂದೆ ಕರೆ ಮಾಡಿದವರು ಮಾಡದಲೇ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಒಂದು ಸುಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. 1 ಚಿತ್ರದಿಂದ, ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲಾ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ,
1: ಹಲೋ ಮೇಡಮ್.
0: ಹಲೋ, ಯಾರು ಮಾತಾಡ್ತಿರೋದು?
1: ಡಾಕ್ಟರ್ ಸಂತೋಷ್ ಅಂತ.
0: ಡಾಕ್ಟರ್ ಸಂತೋಷ್ ಅವರೇ, ಎಲ್ಲಿಂದ ಕರೆ ಮಾಡಿದ್ರಿ?
1: ನಾವು ಆರ್ಟಿ ನಗರಿಂದ ಮಾತಾಡ್ತಿರೋದು.
0: ಆರ್ಟಿ ನಗರಿಂದ? ಯಾವ ಡಾಕ್ಟರ್ ನೀವು? ಮಕ್ಕಳ ಡಾಕ್ಟರ್?
1: ನಾನು ಪೆಥಾಲಜಿಸ್ಟ್ ಮೇಡಮ್.
0: ಓಕೆ ಓಕೆ. ಹಾ, ಯಾವಾಗ ಕರೆ ಮಾಡಿದ್ರಿ?
1: ನಾನು ಕಳೆದ ತಿಂಗಳಲ್ಲಿ ಮಾಡಿದ್ದೆ ಮೇಡಮ್.
0: ಕಳೆದ ತಿಂಗಳಲ್ಲಿ ಮಾಡಿದ್ರಿ? ಈಗ ಏನು ಶಾಪ್ ಓಪನ್ ಇಲ್ವಾ ಅಥವಾ ಏನು?
1: ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿ ಬಂದೆ. ಈಗ
0: ಹಾಸ್ಪಿಟಲ್ ವಿಸಿಟ್ ಮಾಡಿ ಬಂದ್ರಿ. ಯಾವ ಹಾಡ್ಬೇಕಿತ್ತು?
1: ಮೈಸೂರು ಮಲ್ಲಿಗೆ ಮೇಡಮ್.
0: ಮೈಸೂರು ಮಲ್ಲಿಗೆ ಚಿತ್ರದ ಯಾವ ಹಾಡು?
1: ಬಳೆಗಾರ ಚೆನ್ನಯ್ಯ.
0: ಬಳೆಗಾರ ಚೆನ್ನಯ್ಯ, ಈ ಹಾಡು ಇಷ್ಟ? ನಾನು ನಿಮ್ಗೆ ಯಾಕೆ ಇಷ್ಟ ಅಂತ ಕೇಳ್ಬಹುದಾ? ಸುಮಧುರವಾಗಿದೆ ಅಂತ ಹೇಳ್ತೀನಿ. ನಿಮ್ಮ ಬಿಸಿ ಇರ್ತಿರಲ್ಲ, ಡಾಕ್ಟರ್ಸ್ ಅಂದ್ರೆ ಟೈಮೇ ಇರಲ್ಲ ಅಂತ ಹೇಳ್ತಾರೆ. ಈಗ ವಿವಿಧ ಭಾರತಿ ಎಲ್ಲ ಕೇಳಕ್ ಟೈಮ್ ಇರತ್ತಾ ನಿಮ್ಗೆ?
1: ನಾನು ಈಗ ಹಾಸ್ಪಿಟಲ್ ಇಂದ ಬರ್ತಾ ಇದ್ದೇನೆ ಮೇಡಮ್.
0: ಓ, ಇದು ಡ್ರೈವಿಂಗ್, ಟ್ರಾವೆಲಿಂಗ್, ಕಾರಲ್ಲಿ ಕೇಳ್ತಾ ಇದ್ದೀರಾ? ಓಕೆ, ಕಾರಲ್ಲಿ ಕೇಳ್ತಾ ಇದ್ದೀರಾ, ಪರವಾಗಿಲ್ಲ. ಎಂಟರ್ಟೈನ್ಮೆಂಟ್ ಬೇಕಲ್ವಾ?

ಕರೆಕ್ಟ್. ಓಕೆ, ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಂತೋಷ್ ಅವರು ಕರೆ ಮಾಡಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕೇಳಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತವಿದೆ.

0: ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್. ರಾಜ್ಕುಮಾರ್ ಮಾರಿಕಣಿವೆಯಿಂದ. ಮೇಡಮ್ ನಮಸ್ತೆ.
0: ಮಾರಿ ಕಣಿವೆಯಿಂದ ರಾಜ್ಕುಮಾರ್ ಅವರು ಕರೆ ಮಾಡಿ ತಾಯಿಯೇ ನನ್ನ ದೇವರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ಮ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಯಾರು ಕರೆ ಮಾಡಿದ್ದಾರೆ, ಯಾವ ಗೀತೆಗೋಸ್ಕರ ಅವರು ಕರೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವಂತ ಸಮಯ. ಹಲೋ
1: ಹಲೋ
0: ಹಲೋ
1: ಹಲೋ,
0: ಮಾತಾಡಿ ಮಂಜುನಾಥ್ ಅವರೇ.
1: ನಮಸ್ಕಾರ ಮೇಡಮ್.
0: ಮಂಜುನಾಥ್ ಅವರ ಕರೆ ಕಟ್ ಆಗಿದೆ. ತವರಿಗೆ ಬಾತಂಗಿ ಚಿತ್ರದ ಗೀತೆಯನ್ನ ಅವರು ರಿಕ್ವೆಸ್ಟ್ ಮಾಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಕರೆಗೊಂದು ಹಾಡಿನಲ್ಲಿ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ
1: ಹಲೋ ಹಲೋ
0: ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಆಲ್ಗೇರ್ ಗ್ರಾಮದಿಂದ ಹೇಳಪ್ಪ ಅಂತೇಳಿ.
0: ಯಾವಾಗ ಕರೆ ಮಾಡಿದ್ರಿ ನೀವು?
1: ಫಸ್ಟ್ ಟೈಮ್ ರೀ ನಾ ಕರೆ ಮಾಡೋದು. ಇದು
0: ಫಸ್ಟ್ ಟೈಮಾ?
1: ಹಾನ್ರಿ.
0: ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾನೆ ಇಲ್ಲ ನಿಮ್ಮ ಧ್ವನಿ ನಮಗೆ.
1: ಫಸ್ಟ್ ಟೈಮ್ ರೀ ಮಾತಾಡೋದು.
0: ಓಕೆ, ಯಾವ ಹಾಡು ಬೇಕಿತ್ತು?
1: ಇದ್ರೆ ತಾರದ್ದು ಮೂವಿದ್ರೆ ಕೈ ಮುಗಿದರೆ ಏರು, ಇದು ಕನ್ನಡದ ಚೇರು ಅಂತ ಬರ್ತೈತಲ್ರಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ. ತುಂಬಾ ದೂರದಲ್ಲಿ ಮಾತಾಡ್ದಂಗೆ ಕೇಳಿಸ್ತಾ ಇದೆ ನನಗೆ. ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಸಾರಥಿ ಚಿತ್ರದ ಗೀತೆಗೋಸ್ಕರ ಕರೆ ಮಾಡಿದ್ರು ಕಾಲರ್ ಒಬ್ರು. ಕೈ ಮುಗಿದು ಏರು ಅನ್ನೋ ಗೀತೆಯನ್ನ ರಿಕ್ವೆಸ್ಟ್ ಮಾಡಿದರೆ. ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಸುಮಧುರವಾದ ಗೀತೆಗಳೊಂದಿಗೆ ಸಾಕ್ತಾ ಇದ್ದೇವೆ ಮುಂದಿನ ಕರೆ. ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಶಿವಕುಮಾರ ಮೇಡಮ್.
0: ಶಿವಕುಮಾರ್ ಅವರೇ, ಎಲ್ಲಿಂದ
1: ಮೇಡಮ್? ಬೆಳಗ್ಲಿ, ನಂಜನಗೂಡ್ ತಾಲೂಕು.
0: ಎಲ್ಲಿಂದ?
1: ಬೆಳಗ್ಲಿ, ನಂಜನಗೂಡ್ ತಾಲೂಕು ಮೇಡಮ್.
0: ಓಕೆ, ಯಾವ ಹಾಡು ಬೇಕಿತ್ತು
1: ಮೇಡಮ್? ಬದ್ರಿ ಚಿತ್ರದ ಗೀತೆ, ಉಸಿರೆ ನೀ ಉಸಿರೆ, ಆ ಸಾಂಗ್ ಬೇಕಿತ್ತು ಮೇಡಮ್.
0: ಬದ್ರಿ ಚಿತ್ರದ ಗೀತೆ ಬೇಕು
1: ಮೇಡಮ್.
0: ಖಂಡಿತ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಬದ್ರಿ, ಬದ್ರಿ ಚಿತ್ರದ ಗೀತೆಗೋಸ್ಕರ ಶಿವಕುಮಾರ್ ಅವರು ರಿಕ್ವೆಸ್ಟ್ ನ ಮಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ರಾಮನಾಥ್ ಅವರ ಸಂಗೀತವಿರುವ ಗೀತೆ.

0: ಸಮಯ ಆಗಿದೆ 12:49. ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ದೀವಿ. ಕಾಲರ್ಗಳು ಕರೆ ಮಾಡಿ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ಹಲೋ,
1: ಹಲೋ ರೀ,
0: ಹಲೋ, ಮಾತಾಡಿ.
1: ನಾವು ಬದಾಮಿಲಿದ್ದೇವೆ, ಮಲ್ಲಪ್ಪ ಟೇಲರ್ ಅಂತ ಹೇಳ್ರಿ.
0: ಕಾಲರ್ ಒಬ್ರು ಕರೆ ಮಾಡಿ ಸಾಹಸ ಸಿಂಹ ಚಿತ್ರದ ಗೀತೆಯನ್ನ ಕೇಳಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಸತ್ಯಂ ಅವರ ಸಂಗೀತವಿರುವ ಗೀತೆ.

0: ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು ನೀವು ಕೂಡ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ವಾಹಿನಿಯ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಇದರಲ್ಲಿ ಹಂಚಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನೀವು ಹಂಚಿಕೋಬಹುದು. ಈಗ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್. ಕೇಳ್ತಾರೆ ಮೇಡಮ್,
0: ಯಾವ ಹಾಡು ಬೇಕಿತ್ತು
1: ಮೇಡಮ್? ಗಂಧದ ಗುಡಿ ಚಿತ್ರದ ಮೇಡಮ್.
0: ಹಲೋ,
1: ಗಂಧದ ಗುಡಿ ಮೇಡಮ್. ಗಂಧದ ಗುಡಿ,
0: ಗಂಧದ ಗುಡಿ ಚಿತ್ರದ ಗೀತೆ.
1: ಹೌದು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಗಂಧದ ಗುಡಿ ಚಿತ್ರದ ಗೀತೆಗೋಸ್ಕರ ನಿಂಗಪ್ಪ ಅವರು ಕರೆ ಮಾಡಿದ್ರು. ಸಮಯ ಆಗಿದೆ 12:55. ಕರೆಗೊಂದು ಹಾಡಿನ ಕೊನೆಯ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ. ಈ ಒಂದು ಗೀತೆಯೊಂದಿಗೆ ಕರೆಗೊಂದು ಹಾಡಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯವಾಗಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದುಬೈನಲ್ಲಿ ನಡೆಯುತ್ತಿರುವಂತಹ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನ ಸಂದರ್ಭದಲ್ಲಿ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಯುಎಇ ಮೂಲದ ಪ್ರವಾಸ ಕಂಪನಿಗಳ ಜೊತೆಗೆ ದುಂಡುಮೇಜಿನ ಸಭೆ ನಡೆಸಿದರು. ಈ ವೇಳೆ ಕರ್ನಾಟಕದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ವಿಧಾನಸೌಧದಲ್ಲಿ ನಡೆದಂತಹ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ಅವರ ಭಾವಚಿತ್ರಗಳಿಗೆ ಅವರು ಪುಷ್ಪ ನಮನ ಸಲ್ಲಿಸಿದರು. ಕಲ್ಯಾಣ ಕರ್ನಾಟಕ ಉತ್ಸವ 2026ರ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ವೈವಿಧ್ಯಮಯ ಸಾಂಸ್ಕೃತಿಕ ಸಂಗೀತ ನೃತ್ಯ ಮತ್ತು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಉತ್ಸವವನ್ನು ಯಶಸ್ವಿ

ಗೊಳಿಸಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದ್ದಾರೆ. ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟನಲ್ಲಿ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಖಾಸಗಿ ಉದ್ಯಮ ರಂಗದ ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡುತ್ತಿದೆ. 1956ರಲ್ಲಿ ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಮತ್ತು ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ರಾಜ್ಯದ ವಿವಿಧೆಡೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತಗಳಲ್ಲಿ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 2ನೇ ಟಿ20 ಪಂದ್ಯ ಇಂದು ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಜರುಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಸಭಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 1:40 ಸಂದೇಶಗಳನ್ನು ಓದುವಂತಹ ಸಮಯ ಇದು. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸೂಪರ್ ಪ್ರೋಗ್ರಾಂ ಕಲಾಭಾರತಿ ಅಂತ ರಮ್ಯ ಕೃಷ್ಣ ಅವರ ಬಗ್ಗೆ ಹೇಳಿದ್ದಾರೆ. ಹಾಗೆ ರಾಗದಿಂದ ತಂದಾನ, ತಾಳದಿಂದ ತಿನ್ಲಾನ, ಹಾಡಿಕೊಂಡು ಎಲ್ಲಾನ ಹಾಡನ್ನೇ ಬರೆದು ಕಳಿಸಿದ್ದಾರೆ ಏ ಹರಿಹರನ್ ವಿಜ್ಞಾನ ನಗರದಿಂದ. ಅಂದರೆ ಅವರಿಗೆ ಕಲಾಭಾರತಿ ತುಂಬ ಇಷ್ಟ ಆಗಿದೆ ಅಂತಾಯಿತು. ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಹೇಳ್ತಾ ಇದ್ದಾರೆ, ಇಂದಿನ ಕಲಾಭಾರತಿಯಲ್ಲಿ ಮೋಹಕತಾರೆ ರಮ್ಯಾ ಕೃಷ್ಣ ಅವರ ಬಗ್ಗೆ ಮಾಹಿತಿ ಜೊತೆಗೆ ಅವರೇ ಅಭಿನಯಿಸಿದ ಹಾಡುಗಳನ್ನು ಪ್ರಸಾರ ಮಾಡಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಧುಮಾಲತಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಾನು ವಿನುತಾ ಶಶಿಧರ್, ಇವತ್ತು ಮಧುಮಾಲತಿ ಅವರು ಬಂದಿಲ್ಲ, ನೈಸ್ ಪ್ರೋಗ್ರಾಮ್ ಅಂತ ಪ್ರಶಾಂತ್ ನಾಗರಭಾವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ ನಾಗರಭಾವಿಯಿಂದ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ರಮ್ಯಾ ಕೃಷ್ಣ ಅವರಿಗೆ. ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಹಲಸಂಗಿ ಗ್ರಾಮದ ಶಿವಾಜಿ ಜಾಧವ್, ಹಾಗೆ ವಿವಿಧ ಭಾರತಿ ಕಾರ್ಯಕ್ರಮ ದಿನಾಲು ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಬಂದು ತಲುಪಿದೆ, ರಮ್ಯಾ ಕೃಷ್ಣ ಅವರ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು, ಅವರ ಚಲನಚಿತ್ರಗಳನ್ನು ನೋಡಿದ್ದೇವೆ, ಹಾಡುಗಳಂತೂ ತುಂಬ ಇಷ್ಟ ಆಯಿತು ಅಂತ ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಯಾರಿದು ವಿನಯ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಜೊತೆಗೆ ಸಂದೇಶ ಬಂದು ತಲುಪಿದೆ. ಕಬಾಡಿ ವಿನುತಾ ರವಿ, ರವಿ ಹಾಗೆ ಕಿಶನ್, ಹರ್ಷ ಮಾಗಡಿ ರೋಡ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ ಹಿತೇಂದ್ರ ದಾಸ್, ಆಸಾಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

0: ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ವಾಹಿನಿಯ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0802226257. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚ್ಕೋಬಹುದು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
0: ಸಮಯ 1:09:40. 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್.

0: ಶಿಕ್ಷಣ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಆರಂಭಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಈ ಜಾಗತಿಕ ಸಮಾವೇಶ ನಡೆಯುತ್ತಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಮಾವೇಶವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧವಾಗಿದೆ. ವಿಸ್ತರಿತ ಉತ್ಪಾದಕರ ಹೊಣೆಗಾರಿಕೆ ನಿಯಮಗಳು ಮತ್ತು ಮಿಷನ್ ಲೈಫ್ ಸೇರಿದಂತೆ ಹಲವು ಉಪಕ್ರಮಗಳು ಭಾರತದ ವರ್ತುಲ ಆರ್ಥಿಕತೆಯತ್ತ ಸಾಗುವಿಕೆಯಲ್ಲಿ ಪ್ರಮುಖ ಹೆಜ್ಜೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. 2 ದಿನಗಳ ವೇದಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ, ಹಸಿರು ಇಂಧನ, ಸುಸ್ಥಿರ ಹಣಕಾಸು, ಆಡಳಿತ ಮತ್ತು ನವೋದ್ಯಮ ಕ್ಷೇತ್ರಗಳ ಕುರಿತು 4 ಪೂರ್ಣ ಅವಧಿಯ ಅಧಿವೇಶನಗಳು ಹಾಗೂ 16 ವಿಷಯಾಧಾರಿತ ಅಧಿವೇಶನಗಳು ನಡೆಯಲಿವೆ. 125ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸುವ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನ ಆಚರಿಸಲಾಗುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು 1861ರ ಸೆಪ್ಟೆಂಬರ್ 15ರಂದು ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912ರಿಂದ 1918ರವರೆಗೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಅವರು ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿ, ರಾಷ್ಟ ನಿರ್ಮಾಣದ ಅವರ ದೂರದೃಷ್ಟಿ ಸದಾ ಸ್ಫೂರ್ತಿದಾಯಕವಾಗಿದೆ, ಉತ್ತಮ ಭವಿಷ್ಯಕ್ಕಾಗಿ ನಿರ್ಮಾಣ, ನಾವೀನ್ಯತೆ ಮತ್ತು ಪರಿಹಾರಗಳನ್ನು ಒದಗಿಸುವ ಇಂಜಿನಿಯರ್ಗಳ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವಿಶ್ವೇಶ್ವರಯ್ಯ ಅವರ ರಾಷ್ಟ ನಿರ್ಮಾಣದ ಕೊಡುಗೆಯನ್ನು ಸ್ಮರಿಸಿ ಎಲ್ಲ ಅಭಿಯಂತರರಿಗೆ ಶುಭಾಶಯ ಕೋರಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹಾಗೂ ಖಾಸಗಿ ಉದ್ಯಮ ರಂಗದ ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿಮರ್ಶ್ 2026 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಹಾಗೂ ಕೃತಕ ಬುದ್ಧಿಮತ್ತೆಯವರೆಗೆ ಡಿಆರ್ಡಿಒ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದರು. ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಕೇವಲ ಸರ್ಕಾರ ಅಥವಾ ಡಿಆರ್ಡಿಒ ಪ್ರಯತ್ನಗಳಷ್ಟೇ ಸಾಲದು, ಖಾಸಗಿ ಉದ್ಯಮ ರಂಗದ ಸಹಯೋಗ ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ಮೇಕ್ ಇನ್ ಇಂಡಿಯಾ, ಐಡೆಕ್ಸ್ ಯೋಜನೆಗಳು ಹಾಗೂ ರಕ್ಷಣಾ ಆಯವ್ಯಯದ 25%ರಷ್ಟನ್ನು ಖಾಸಗಿ ವಲಯಕ್ಕೆ ಮೀಸಲಿಟ್ಟಿರುವುದು ಭಾರತವನ್ನು ಆಮದು ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗೊಂಡ ನಿರ್ಣಾಯಕ ಕ್ರಮವಾಗಿದೆ ಎಂದು ಅವರು ವಿವರಿಸಿದರು. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳಿವೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಸಭಾ ಮತ್ತು ಸಮಿತಿ ಸೇರಿದಂತೆ ಪ್ರಾಚೀನ ಸಭೆಗಳು ಚರ್ಚೆ, ಸಮಾಲೋಚನೆ ಹಾಗೂ ಸಾಮೂಹಿಕ ನಿರ್ಧಾರಕ್ಕೆ ಮಹತ್ವ ನೀಡಿದ್ದವು ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳಿಗೆ ಸೀಮಿತವಲ್ಲ, ಸಂವಾದ, ಜನರ ಭಾಗವಹಿಸುವಿಕೆ, ವೈವಿಧ್ಯತೆಗೆ ಗೌರವ ಮತ್ತು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕುರಿತ 4ನೇ ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ನಿನ್ನೆ ಆರಂಭಗೊಂಡಿರುವ 5 ದಿನಗಳ ಮಾತುಕತೆ ಇದೇ 18ರವರೆಗೆ ನಡೆಯಲಿದ್ದು, ಸರಕು ಮತ್ತು ಸೇವೆಗಳ ವ್ಯಾಪಾರ ನಿಯಮಗಳು ಹಾಗೂ ತಾಂತ್ರಿಕ ವ್ಯಾಪಾರ ಅಡೆತಡೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. 2025-26ರಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ವ್ಯಾಪಾರ 8.22% ಇಳಿಕೆಯಾಗಿ 7.95 ಬಿಲಿಯನ್ ಡಾಲರ್ಗೆ ತಲುಪಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ. 1959ರಲ್ಲಿ ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ಉಪಗ್ರಹ ಮತ್ತು ನೇರ ಪ್ರಸಾರ ಸೇವೆಗಳ ಮೂಲಕ ದೇಶದ ಬಹುತೇಕ ಎಲ್ಲ ಜನರನ್ನು ತಲುಪುತ್ತಿದೆ. 1959ರ ಸೆಪ್ಟೆಂಬರ್ 15ರಂದು ಅಂದಿನ ರಾಷ್ಟ್ರಪತಿ ಡಾ ರಾಜೇಂದ್ರ ಪ್ರಸಾದ್ ಅವರು ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದರು. 1976ರ ಏಪ್ರಿಲ್ 1ರಂದು ಆಕಾಶವಾಣಿಯಿಂದ ಪ್ರತ್ಯೇಕಗೊಂಡು ದೂರದರ್ಶನ ಕಾರ್ಯಾಚರಣಾ ಸ್ವಾಯತ್ತತೆ ಪಡೆದುಕೊಂಡಿತ್ತು. 1982ರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಸಂದರ್ಭದಲ್ಲಿ ವರ್ಣಭರಿತ ಪ್ರಸಾರ ಆರಂಭಗೊಂಡಿದ್ದು ದೂರದರ್ಶನದ ವೀಕ್ಷಕರ ಸಂಖ್ಯೆ ಮತ್ತು ಜನಪ್ರಿಯತೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 1997ರಲ್ಲಿ ಪ್ರಸಾರ ಭಾರತಿಯನ್ನು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಿದ ಬಳಿಕ ಆಕಾಶವಾಣಿಯೊಂದಿಗೆ ಸಾರ್ವಜನಿಕ ಪ್ರಸಾರದ ಏಕೀಕೃತ ವ್ಯವಸ್ಥೆಯಡಿ ದೂರದರ್ಶನ ಮತ್ತಷ್ಟು ವಿಸ್ತರಿಸಿತು. ಪ್ರಸ್ತುತ 35 ಉಪಗ್ರಹ ವಾಹಿನಿಗಳು ಮತ್ತು 66 ಸ್ಟುಡಿಯೋ ಕೇಂದ್ರಗಳ ಮೂಲಕ 24ಕ್ಕೂ ಹೆಚ್ಚು ಭಾಷೆಗಳು ಹಾಗೂ ವಿವಿಧ ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ದೂರದರ್ಶನ ವೀಕ್ಷಕರ ಮನದಾಳದಲ್ಲಿ ಛಾಪು ಮೂಡಿಸುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾದ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸುವುದನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಕರೆ ನೀಡಿದ್ದಾರೆ. ಇಂತಹ ದಾಳಿಗಳು ಇಂಧನ ಕೊರತೆಗೆ ಕಾರಣವಾಗುವುದರ ಜೊತೆಗೆ ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಕ್ರೇನ್ ಪ್ರಮುಖ ಮೂಲಸೌಕರ್ಯಗಳ ಮೇಲೆ ರಷ್ಯಾ ದಾಳಿ ನಡೆಸುವುದಿಲ್ಲ ಎಂದು ಖಾತರಿ ದೊರೆತರೆ ರಷ್ಯಾ ಪ್ರದೇಶದ ಮೇಲಿನ ದಾಳಿಗಳನ್ನು ಸ್ಥಗಿತಗೊಳಿಸಲು ಉಕ್ರೇನ್ ಸಿದ್ದವಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮಾನವ ಹಕ್ಕುಗಳ ಮಂಡಳಿಯು ರಾವಲಾಕೋಟ್, ಪೂಂಚ್ ಮತ್ತು ಸುದ್ನೋತಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವ ಪ್ರತಿಭಟನೆ ಹಾಗೂ ಅಶಾಂತಿ ಕುರಿತು ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆಗಳು 100 ದಿನಗಳನ್ನು ಪೂರ್ಣಗೊಳಿಸಿದ್ದು ಇದರಿಂದ ಆ ಪ್ರದೇಶದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಮಾತುಕತೆ ಆರಂಭಿಸುವಲ್ಲಿ ಮತ್ತಷ್ಟು ವಿಳಂಬವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಂಡಳಿ ಹೇಳಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸಂಬಂಧಪಟ್ಟ ಎಲ್ಲರೂ ತಕ್ಷಣ ಮಾತುಕತೆ ಆರಂಭಿಸಿ ಸಂಯಮ ವಹಿಸುವಂತೆ ಮತ್ತು ಶಾಂತಿಯುತ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮಂಡಳಿ ಮನವಿ ಮಾಡಿದೆ. ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಆಸಕ್ತಿದಾಯಕ ಹಾಗೂ ಸುಲಭವಾಗಿ ಅರ್ಥವಾಗುವ ಕಿರು ವಿಡಿಯೋಗಳಾಗಿ ಪರಿವರ್ತಿಸಲು ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನೂತನ ಉಪಕ್ರಮವನ್ನು ಅಳವಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
0: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ
2: ಕೇಳುಗರೆ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:23:20 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ನಾವು ಕೇಳುವ ಸುಲಭವಾದ ಪ್ರಶ್ನೆಗಳಿಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ಉತ್ತರ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9489104894830912. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಸಂದೇಶದ ಮೂಲಕ ನೀವು ನಮಗೆ ಕಳಿಸಬೇಕು. ನಮ್ಮ ರಸಪ್ರಶ್ನೆಯ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿದೆ: 2026 ಆಯೋಜನೆಯಾದ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೆಯಲಿದೆ, ಯಾವ ದೇಶದ ಯಾವ ನಗರದಲ್ಲಿ ನಡೆಯಲಿದೆ? ಇದನ್ನು ನೀವು ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಉತ್ತರ ಕಳಿಸಬೇಕು. 9483091029. ಪ್ರಶ್ನೆ ಮತ್ತೊಮ್ಮೆ: 2026 ಆಯೋಜನೆಯಾದ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೆಯಲಿದೆ ಅಥವಾ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೂಡ ನೀವು ಉತ್ತರವನ್ನು ಕಳಿಸಬಹುದು. ಮೂಡಿ ಬರ್ತಾ ಇರುವ ಗೀತೆ ಅಂಡಮಾನ್ ಚಿತ್ರದಿಂದ ಶಿವರಾಜ್ ಕುಮಾರ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, 2026 ಆಯೋಜನೆಯಾದ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟಿರೋರು ಯಾರೆಲ್ಲ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿ ನಗರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿಯಿಂದ, ಹಾಗೇನೆ ನಲಿನಾ ಧೀರಜ್ ಹಲ್ಸೂರ್ನಿಂದ, ಹಾಗೆ ವಿಜಯ್ ವಿಲ್ಸನ್ ಗಾರ್ಡನ್ನಿಂದ, ಹೊನ್ನೂರ್ ಅಲಿ ಹನುಮಂತಪುರದಿಂದ, ಹಾಗೆ ಸುದರ್ಶನ್ ರಾಜ್ ಗೋಪಾಲ್ ನಗರ್, ಅನಿಲ್ ಬಿಷ್ಟಣ್ಣವರ್ ಶಮನೇವಾಡಿಯಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ವಿಲ್ಸನ್ ಗಾರ್ಡನ್ನಿಂದ ಎನ್ ರಾಘವಂಜಿ, ಎಸ್ ಚಂದನಾ ಚಿತ್ರದುರ್ಗದಿಂದ, ಹಾಗೇನೆ ಗೀತಾ ಜೋಶಿ ಅಹಮದಾಬಾದಿಂದ, ಪೂಜಾ ಬೆಂಗಳೂರಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹಾಗೆ ಉಮೇಶ್ ನಾರಾಯಣ ಸ್ವಾಮಿ, ಮತ್ತು ಜಿ ಎಸ್ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ.

ಇಂದ ಹರೀಶ್, ಮಲ್ಲೇಶ್ವರಮಿಂದ ಹಾಗೆ ಶಿವಣ್ಣ, ಟೇಲರ್, ಅನುಪಮಾ ಕುಮಾರ, ಪಾರ್ಕಿಂದ ಸುಬ್ರಹ್ಮಣ್ಯ, ಜಯಂತ್, ದೇವಿ ಸಿಂಗ್, ಸರೋಜಾ ಸಿಂಗ್, ಹಾಗೆ ಕೃಷ್ಣ ವಿ ಗರಡಿ, ಮನೆಯಿಂದ ರಾಜ್ಕುಮಾರ್ ಕಾತರ್ಕಿ, ಕೆ ಎಚ್ ವಿ ಕಾಲೋನಿ, ಪೂರ್ಣಿಮಾ ಮೇಸ್ತ್ರಿ, ಧಾರವಾಡದಿಂದ ಹಾಗೆ ಪದ್ಮಶ್ರೀ ಕುಟುಂಬದವರು, ಲಲಿತಾಮಣಿ ಕಳಸದಿಂದ, ಆರತಿ ಫಣಿರಾಜ್ ಶ್ರೀನಿವಾಸ್ ನಗರದಿಂದ ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಗುರುರಾಜ್ ಸೋಮಯ್ಯಾಜಿ ಜ್ಞಾನ ಭಾರತಿಯಿಂದ, ವಾಣಿಶ್ರೀ ರಾಯ್ಕರ್ ರಾಣೆ ಬೆನ್ನೂರಿನಿಂದ, ಹಾಗೆ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಎಕ್ಸಂಬಾ ತಾಲೂಕು ಚಿಕ್ಕೋಡಿಯಿಂದ ಪ್ರಸಾದ್ ಬಾಕಳೆ, ಹಾಗೇನೆ ಸಂದೇಶ ಬಂದು ನಮ್ಮನ್ನು ತಲುಪಿದೆ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಶ್ರೀನಗರದಿಂದ ಮಧು ಹಾಗೆ ಸಂದೇಶ ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಸವದತ್ತಿಯಿಂದ ಪ್ರಸನ್ನ, ಇಂದು ನಾಯಕ್ ಹೆಬ್ರಿಯಿಂದ, ಹಾಗೇನೆ ಚಳ್ಳಕೆರೆ ತಾಲೂಕಿಂದ ಎನ್ ಮಾರಣ್ಣ, ಹಾಗೆ ಜ್ಞಾನಭಾರತಿಯಿಂದ ವಿಭಾ, ದೀಪಕ್, ವಿದ್ಯಾ, ಶಿವಾನಂದ್ ಹಾವೇರಿಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಶಿವಮೊಗ್ಗದಿಂದ ನಾಗೇಶ್, ಹಾಗೆ ಹೊಸೂರಿನಿಂದ ಮಹೇಶ್, ಇವರ ಉತ್ತರ ಕೂಡ ಸರಿಯಾಗಿದೆ. ಸುಜಾತ ಆರ್ ಗಣೇಶ್, ಹಾಗೇನೆ ಧಾರವಾಡದಿಂದ ಮಂಜುಶ್ರೀ, ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಎಲ್ಲರ ಉತ್ತರ ಕೂಡ ಓದಿದ್ದೀನಿ ಅಂತ ಭಾವಿಸಿದ್ದೀನಿ. ಎಲ್ಲಾದರೂ ಯಾರ್ದಾದ್ರೂ ಉತ್ತರವನ್ನು ನಾನು ಗೊತ್ತಿಲ್ಲದೇ ಓದಿಲ್ಲ ಅಂದರೆ ಕ್ಷಮಿಸಿ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಜಪಾನ್ನಲ್ಲಿ ನಡೀತಾ ಇದೆ. ಜಪಾನ್ನ ನಗೋಯಾ ಎಂಬ ನಗರದಲ್ಲಿ ಏಷ್ಯಾ 2026 ಏಷ್ಯನ್ ಗೇಮ್ಸ್ ನಡೀತಾ ಇದೆ. ಏಷ್ಯಾದ ಅತಿದೊಡ್ಡ ಕ್ರೀಡಾಕೂಟವಾದ ಇದರಲ್ಲಿ 45 ಹೆಚ್ಚು ಏಷ್ಯನ್ ದೇಶದ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಈ ಆವೃತ್ತಿಯಲ್ಲಿ 41 ಹೆಚ್ಚು ಕ್ರೀಡೆಗಳು ಮತ್ತು 400 ಹೆಚ್ಚು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಸಾಂಪ್ರದಾಯಿಕ ಕ್ರೀಡೆಗಳ ಜೊತೆಗೆ ಇ ಸ್ಪೋರ್ಟ್ಸ್ ಅಂದರೆ ಬ್ರೇಕ್ ಡ್ಯಾನ್ಸಿಂಗ್ ಮತ್ತು ಕ್ರಿಕೆಟ್ ಕೂಡ ಕ್ರೀಡಾಕೂಟದ ಭಾಗವಾಗಿರಲಿದೆ. ಏಷ್ಯಾದ 45 ಹೆಚ್ಚು ದೇಶಗಳಿಂದ ಸುಮಾರು 15,000 ಹೆಚ್ಚು ಕ್ರೀಡಾಪಟುಗಳು ಮತ್ತು ಅಧಿಕಾರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಬೃಹತ್ ಮೂಲ ಸೌಕರ್ಯಗಳನ್ನು ನಿರ್ಮಿಸುವ ಬದಲು ಜಪಾನ್ನ ಪ್ರಸ್ತುತ ಇರುವ ಕ್ರೀಡಾಂಗಣಗಳು ಮತ್ತು 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬಳಸಲಾದ ಕೆಲವು ಸೌಲಭ್ಯಗಳನ್ನೇ ಮರುಬಳಕೆ ಮಾಡಲು ನಿರ್ಧರಿಸಲಾಗಿದೆಯಂತೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಏಷ್ಯನ್ ಗೇಮ್ಸ್ಗೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಶ್ನೆ ಹೀಗಿದೆ. 2026 ಏಷ್ಯನ್ ಗೇಮ್ಸ್ನ ಅಧಿಕೃತ ಮಾಸ್ಕಾಟ್ ಯಾವುದು ಅಥವಾ ಆ ಮಾಸ್ಕಾಟ್ನ ಹೆಸರೇನು? 2026 ಏಷ್ಯನ್ ಗೇಮ್ಸ್ನ ಅಧಿಕೃತ ಮಾಸ್ಕಾಟ್ ಯಾವುದು ಅಥವಾ ಆ ಮಾಸ್ಕಾಟ್ನ ಹೆಸರೇನು ಅಂತ ನೀವು ನಮಗೆ ಉತ್ತರ ಕಳಿಸಬೇಕು ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9483091029.

ಪ್ರಶ್ನೆಯನ್ನು ಕೇಳಿದ್ವಿ, ಏಷ್ಯನ್ ಗೇಮ್ಸ್ಗೆ ಗೇಮ್ಸ್ನ ಅಧಿಕೃತ ಮಾಸ್ಕಾಟ್ ಯಾವುದು ಅಥವಾ ಮಾಸ್ಕಾಟ್ನ ಹೆಸರು ಏನು ಅಂತ ಉತ್ತರವನ್ನು ಕಳಿಸಿದ್ದಾರೆ. ಬಹಳಷ್ಟು ಜನರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ಅನುಪಮಾ ಕುಮಾರ ಪಾರ್ಕಿಂದ, ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಪೂಜಾ ಬೆಂಗಳೂರಿನಿಂದ, ವಿಲ್ಸನ್ ಗಾರ್ಡನ್ನಿಂದ ಎನ್ ರಾಘವನ್, ಹಾಗೇನೆ ಉಮೇಶ್ ನಾರಾಯಣ್ ಸ್ವಾಮಿ ದೊಂಬಲೂರಿನಿಂದ, ಸುದರ್ಶನ್ ರಾಜಗೋಪಾಲ್ ನಗರ, ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿಯಿಂದ, ಹಾಗೇನೆ ರಾಜ್ಕುಮಾರ್ ಕಾತರಕಿಯವರ ಉತ್ತರ ಕೂಡ ಸರಿಯಾಗಿದೆ. ಹನುಮಂತಪುರದಿಂದ ಹೊನ್ನೂರಲ್ಲಿ ಅವರ ಉತ್ತರ ಕೂಡ ಸರಿಯಾಗಿದೆ. ಗೀತಾ ಜೋಶಿ ಅಹಮದಾಬಾದಿಂದ, ಸುಜಾತಾ ಆರ್ ಗಣೇಶ್ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಅನಂತಕುಮಾರ್ ಅರಸುಗುಬ್ಬಿಯಿಂದ, ಹಾಗೇನೇ ಮಹೇಶ್ ಅವರು ಹೊಸೂರು ಶಿಕಾರಿಪುರದಿಂದ, ವಿಭಾ ದೀಪಕ್ ಜ್ಞಾನ ಭಾರತಿಯಿಂದ, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ನಲಿನ ಧೀರಜ್ ಹಾಗೇನೇ ಸಂದೇಶ ಬಂದಿದೆ ಹರಿಹರನ್ ವಿಜ್ಞಾನ ನಗರದಿಂದ, ಈ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಪದ್ಮಶ್ರೀ ಕುಟುಂಬದವರು ಇಂದುಮತಿ ನಾಯಕ್ ಹೆಬ್ರಿ, ಆರ್ತಿ ಫಣಿರಾಜ್ ಶ್ರೀನಿವಾಸ್ ನಗರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಪ್ರಸಾದ್ ಬಾಕಳೆ ಎಕ್ಸಂಬಾದಿಂದ, ವರಲಕ್ಷ್ಮಿ ಪೀಣದಿಂದ, ಮೂರ್ತಿ ವಿಲ್ಸನ್ ಗಾರ್ಡನ್ನಿಂದ, ಹಾಗೆ ಧನ್ಪಾಲ್ ಸಕಲೇಶ್ಪುರದಿಂದ. ಮತ್ತೆ ಸಂದೇಶ ಬಂದಿದೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಈ ಉತ್ತರ ಕೂಡ ಸರಿಯಾಗಿದೆ. ಸೋಮಶೇಖರ್ ಸೊಲ್ಲಾಪುರದಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ ಇವರ ಉತ್ತರ ಕೂಡ ಸರಿಯಾಗಿದೆ. ವಿದ್ಯಾ ಶಿವಾನಂದ ಹಾವೇರಿಯಿಂದ, ಹಾಗೆ ಸುಭಾನ್ ಕೋರಿ ಹಂಪಸ್ ಸಾಗರದಿಂದ, ಟೀನಾ ಮಮತಾ ಭಟ್ನಿ ಕೇಶವಪುರ ಹುಬ್ಳಿಯಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳಿಸ. ಹಾಗೆ ಈಗ ಮತ್ತೊಂದು ಸಂದೇಶ ಬಂತು. ಓಕೆ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅನ್ನೋದಾದರೆ, ಏಷ್ಯನ್ ಗೇಮ್ಸ್ನ ಅಧಿಕೃತ ಮಾಸ್ಕಾಟ್ ಹೋನೋಹಾನ್. ಇದು ಜಪಾನಿ ಭಾಷೆಯ ಹೋನೋಹೋ ಎಂಬ ಪದದಿಂದ ಬಂದಿದ್ದು, ಇದರ ಅರ್ಥ ಜ್ವಾಲೆ, ಫ್ಲೇಮ್ ಅಂತ ಆಗಿದೆ. ಇದು ಕ್ರೀಡಾಪಟುಗಳ ಹೃದಯದಲ್ಲಿರುವ ಉರಿಯುವ ಉತ್ಸಾಹ ಮತ್ತು ಶಕ್ತಿಯನ್ನು ಸೂಚಿಸುತ್ತಂತೆ. ಈ ಮಾಸ್ಕಟ್ ಅನ್ನು ನಗೋಯಾ ನಗರದ ಐತಿಹಾಸಿಕ ಸಂಕೇತವಾದ ಶಾಚಿಹೋಕೋ ಅಂದರೆ ಹುಲಿ ಮತ್ತು ಮೀನಿನ ಶರೀರವಿರುವ ಪೌರಾಣಿಕ ಪ್ರಾಣಿಯ ಆಧಾರದ ಮೇಲೆ ವಿನ್ಯಾಸಗೊಳಿಸಲಾಗಿದೆಯಂತೆ. ಕಣ್ಣುಗಳ ಸುತ್ತಲಿರುವ ಕೆಂಪು ಗೆರೆಗಳನ್ನು ಜಪಾನ್ನ ಸಾಂಪ್ರದಾಯಿಕ ಕುಬುಕಿ ನಾಟಕ ಶೈಲಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದನ್ನು ನಗೋಯಾ ಪ್ರದೇಶದ ಪ್ರಸಿದ್ಧ ಗ್ರಾಫಿಕ್ ಡಿಸೈನರ್ ಯೋಶಿಯುಕಿ ನಕಗಾವ ಅವರು ರಚಿಸಿದ್ದಾರಂತೆ. ನಮ್ಮ ರಸಪ್ರಶ್ನೆಯ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ. ಕಾವಡ್ ಎನ್ನುವ ಕಲಾ ಪ್ರಕಾರವು ಯಾವ ರಾಜ್ಯದ ಸಾಂಪ್ರದಾಯಿಕ ಕಲೆಯಾಗಿದೆ? ಕಾವಡ್ ಎನ್ನುವ ಕಲಾ ಪ್ರಕಾರವು ಯಾವ ರಾಜ್ಯದ ಸಾಂಪ್ರದಾಯಿಕ ಕಲೆಯಾಗಿದೆ? ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029948390912129. ಮೂಡಿ ಬರ್ತಾ ಇದೆ ಯಾರೇ ನೀನು ಚಲುವೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸಮಯ ಆಗ್ತಾ ಇದೆ, 1:47 ಆಗೇ ಬಿಡ್ತು. ಪ್ರಶ್ನೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ದೆ, ಕಾವಡ್ ಎನ್ನುವ ಕಲಾ ಪ್ರಕಾರ ಯಾವ ರಾಜ್ಯದ ಸಾಂಪ್ರದಾಯಿಕ ಕಲೆಯಾಗಿದೆ ಅಂತ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆಯೇ ಕಬಾಡಿ ವೆಂಕಟೇಶ್, ಹಾಗೆ ಸುಭಾನ್ಕೋರಿ ಹಂಪಸ್ ಸಾಗರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಹಾಗೆ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆ ಗೀತಾ ಜೋಶಿ ಅಹಮದಾಬಾದಿಂದ, ಸುಜಾತಾ ಆರ್ ಗಣೇಶ್ ಉದಯ ಕರ್ಕೇರ್ ಉಡುಪಿಯಿಂದ, ಹಾಗೆ ನಳಿನಾ ಧೀರಜ್ ಹಲ್ಸೂರಿನಿಂದ, ರಾಧಾ ಹಿರಿಯಣ್ಣಾಗ ಮಂಗಲದಿಂದ, ರಾಜ್ಕುಮಾರ್ ಕಾತರ್ಕಿ ಕೆಎಚ್ ಪಿ ಕಾಲೋನಿಯಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವೈಸ್ ಕಾಲೋನಿ ಧಾರವಾಡದಿಂದ, ಆರತಿ ಫಣಿರಾಜ್ ಶ್ರೀನಿವಾಸ್ ನಗರದಿಂದ, ಪೂಜಾ ಬೆಂಗಳೂರಿನಿಂದ, ಹಾಗೆ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಹಾಗೆ ಎಕ್ಸಂಬಾ ತಾಲೂಕಿನಿಂದ ಪ್ರಸಾದ್ ಬಾಕ್ಳೆ ಅವರು, ಹಾಗೆ ಸಂದೇಶ ಬಂದು ತಲುಪಿದೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ಮೂರ್ತಿ ವಿಲ್ಸನ್ ಗಾರ್ಡನ್ನಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ ಮತ್ತೆ ಸಂದೇಶ ಬಂದಿದೆ ಎನ್ ರಾಘವನ್ ವಿಲ್ಸನ್ ಗಾರ್ಡನ್ನಿಂದ, ಇವರ ಉತ್ತರ ತಪ್ಪಾಗಿದೆ. ಹಾಗೆ ಕಸ್ತೂರಿ ಮಡಿಕೇರಿಯಿಂದ ಅನುಪಮಾ, ಇವರ ಉತ್ತರ ಕೂಡ ತಪ್ಪಾಗಿದೆ. ಸಂದೇಶ ಬಂದಿದೆ ಗಣೇಶ್ ಕಟ್ಟಾಯ, ಇವರ ಉತ್ತರ ಸರಿಯಾಗಿದೆ. ಹಾಗೆ ಬಸವರಾಜ್, ಇವರ ಉತ್ತರ ಕೂಡ ಸರಿಯಾಗಿದೆ, ಕಲಬುರಗಿಯಿಂದ. ವಿಭಾ ದೀಪಕ್, ಹಾಗೆ ನೇತ್ರ ಕೆಂಗೇರಿಯಿಂದ, ಲಲಿತಾ ಮಣಿ ಕಳಸದಿಂದ, ಮತ್ತೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ವಿದ್ಯಾ ಶಿವಾನಂದ್ ಹಾವೇರಿಯಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ಸುದ್ದಗುಂಟೆಪಾಳ್ಯದಿಂದ ಸುಬ್ರಹ್ಮಣ್ಯ ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಯಾರ ಹೆಸರು ಓದಿಲ್ಲ ಅವರ ಉತ್ತರ ತಪ್ಪಾಗಿದೆ. ಹಾಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಕಾವಡ್ ಎನ್ನುವ ಕಲಾ ಪ್ರಕಾರ ರಾಜಸ್ಥಾನ ರಾಜ್ಯದ ಕಲಾ ಪ್ರಕಾರವಾಗಿದೆ. ಈ ಕಲಾ ಪ್ರಕಾರದಲ್ಲಿ ಕಾವಡ್ ಎನ್ನುವುದು ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾದಂತಹ, ಸುಲಭವಾಗಿ ತೆಗೆದುಕೊಂಡು ಹೋಗಬಹುದಾದಂತಹ, ಅಂದರೆ ಮಡಿಚಬಹುದಾದಂತಹ ಒಂದು ಮರದ ದೇವಸ್ಥಾನದಂತಿರುವ ಒಂದು ವಸ್ತು. ಇದನ್ನು ಕತೆಗಾರರು ಹಳ್ಳಿಗಳಲ್ಲಿ ಮನೆ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಉದ್ದೇಶ ಏನಂದರೆ, ದೇವಾಲಯಗಳಿಗೆ ಅಥವಾ ತೀರ್ಥಯಾತ್ರೆಗಳಿಗೆ ಹೋಗೋಕ್ಕೆ ಸಾಧ್ಯವಾಗದ ಜನರಿಗೆ ಕತೆಗಾರರು ನೈತಿಕ ಬೋಧನೆಗಳು ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಕತೆಗಳನ್ನು ಇದರಲ್ಲಿ ಹಂಚಿಕೊಳ್ತಾರಂತೆ. ಹಾಗೆಯೇ ಕಾವಡ್ ಅಂದರೆ ಒಂದರ ಮೇಲೊಂದರಂತೂ ತೆರೆಯಬಹುದಾದಂತಹ ಹಲವು ಬಾಗಿಲುಗಳನ್ನು ಹೊಂದಿರುತ್ತೆ, ಅಂದರೆ ಪದರುಗಳನ್ನು. ಈ ಪ್ರತಿಯೊಂದು ಪದರದಲ್ಲೂ ಕೂಡ ರಾಮಾಯಣ, ದೇವತೆಗಳು, ಸ್ಥಳೀಯ ನಾಯಕರು ಮತ್ತು ಪೌರಾಣಿಕ ಕತೆಗಳಿಗೆ ಸಂಬಂಧಿಸಿದ ವರ್ಣರಂಜಿತ ದೃಶ್ಯಗಳು ಮತ್ತು ಕತೆಗಳನ್ನು ಬಿಡಿಸಲಾಗಿರುತ್ತೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯ ಕಡೆಗೆ ನಾವು ಬಂದಿದ್ದೀವಿ. ಆರ್ಟಿಮಿಸ್ 2 ಮಿಷನನ್ನು ಯಾವ ಆಕಾಶಕಾಯ ಅಥವಾ ಖಗೋಳಕಾಯದ ಅಧ್ಯಯನಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಮೂಡಿ ಬರ್ತಾ ಇದೆ ನನ್ನಾಸೆಯ ಹೂವೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಗೀತೆ.

ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯ ಕೊನೆಯ ಉತ್ತರವನ್ನು ಯಾರೆಲ್ಲ ಸರಿಯಾಗಿ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೇನೆ ನಾಗಮಂಗಲದಿಂದ ರಾಧ ಹಿರಿಯಣ್ಣ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದನ ಚಿತ್ರದುರ್ಗದಿಂದ, ಹಾಗೆ ಗೀತಾ ಜೋಶಿ ಅಹಮದಾಬಾದಿಂದ, ಪದ್ಮಶ್ರೀ ಕುಟುಂಬದವರು ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ, ಶರತ್ ಹಾಗೂ ಪದ್ಮಜಾ ಬಿಡೆ, ರಾಜ್ಕುಮಾರ್ ಕಾತರ್ಕಿ ಹಾಗೂ ಕವಿತಾ ಶ್ರೀನಿವಾಸ್ ವಯಸ್ ಕಾಲನಿ ಧಾರವಾಡದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೆ ವಾಡಿಯಿಂದ, ಹಾಗೆ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಲಲಿತಾಮಣಿ ಕಳಸದಿಂದ, ಅನುಪಮಾ ಕುಮಾರ ಪಾರ್ಕಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆ ಪಾಳ್ಯದಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನ್ನಿ ಪೇಟೆಯಿಂದ, ಹಾಗೆ ಉತ್ತರ ಬಂದಿದೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ಮಹೇಶ್ ಹೊಸೂರ್ ಶಿಕಾರಿಪುರದಿಂದ, ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್, ಹಾಗೆಯೇ ನಳಿನಾ ಧೀರಜ್ ಹಲ್ಸೂರಿನಿಂದ, ಹಾಗೆ ಸುದರ್ಶನ್ ರಾಜ್ ಗೋಪಾಲ್ ನಗರದಿಂದ, ಎಕ್ಸಂಬಾ ತಾಲೂಕಿನಿಂದ, ಯಾರಿದು ಪ್ರಸಾದ್ ಬಾಕ್ಳೆ ಇವರು ಉತ್ತರ ಕೂಡ ಸರಿಯಾಗಿದೆ, ಜಗದಾಂಬಿಕಾ ಹಂಸ ವೇಣಿ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇಂದುಮತಿ ನಾಯಕ್ ಹೆಬ್ರಿಯಿಂದ, ಎನ್ ರಾಘವನ್, ಹಾಗೆ ಸುಭಾನ್ ಕೋರಿ ಹಂಪ ಸಾಗರದಿಂದ, ವಿದ್ಯಾಶಿವಾನಂದ್ ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೆಯೇ ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಆರ್ಟಿಮಿಸ್ ಟು ಮಿಷನ್ನನ್ನು ಚಂದ್ರನ ಒಂದು ಅಧ್ಯಯನಕ್ಕಾಗಿ, ಮಿಷನ್ ಅನ್ನು ಚಂದ್ರನ ಅಧ್ಯಯನ ಮತ್ತು ಪರಿಶೋಧನೆಗಾಗಿ ವಿನ್ಯಾಸಗೊಳಿಸಿದೆ.

ವಿನ್ಯಾಸಗೊಳಿಸಲಾಗಿದೆ. ಅಮೆರಿಕಾದ ನಾಸಾ ಸಂಸ್ಥೆ ಇದನ್ನು ವಿನ್ಯಾಸವನ್ನಾಗೊಳಿಸಿದೆ. ಹಾಗೆಯೇ 1972 ಅಪೋಲೋ 17 ಮಿಷನ್ನ ನಂತರ ಪ್ರಥಮ ಬಾರಿಗೆ ಮಾನವರನ್ನು, ಅಂದರೆ 4 ಗಗನ ಯಾತ್ರಿಗಳನ್ನು ಚಂದ್ರನ ಕಕ್ಷೆಯವರೆಗೆ ಕರೆದೊಯ್ದು ಚಂದ್ರನ ಸುತ್ತ ಸುತ್ತಿ ಸುರಕ್ಷಿತವಾಗಿ ಭೂಮಿಗೆ ಮರಳಿಸುವುದು ಇದರ ಉದ್ದೇಶವಾಗಿದೆ. ಇದರ ವಿಶೇಷತೆ, ಇದು ನಾಸಾದ ಓರಿಯನ್ ನೌಕೆ ಮತ್ತು ಸ್ಪೇಸ್ ಲಾಂಚ್ ಸಿಸ್ಟಮ್ನ ರಾಕೆಟ್ನ ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಹಾರಾಟವಾಗಿದೆ. ಸಮಯ ಆಗಿದೆ 1:57. ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರವನ್ನು ಕಳುಹಿಸಲು ಪ್ರಯತ್ನಿಸಿದ ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಮಾತಾಡಿದಾಗ, ಒಬ್ರು ಬ್ಯಾಂಕರ್ ಮಾತಾಡಿದಾಗ ಅದಕ್ಕೆ ಸಿಗುವಂತ ಇನ್ಫಾರ್ಮೇಶನ್ ನೀವು ಏನ್ ಹೇಳ್ತೀರಾ, ಇನ್ಫೋಟೈನ್ಮೆಂಟ್ ಅಂತ ಹೇಳ್ತೀರಾ, ಆದಷ್ಟು ಕೊಡೋ ಇನ್ಫಾರ್ಮೇಶನ್ ಯಾವ್ದು ಸಿಗಲ್ಲ. ಅದ್ರಲ್ಲೂ ನಾನು ನಮ್ಗೆ ಎಸ್ಪೆಷಲಿ ಉತ್ತರ ಕರ್ನಾಟಕದ ರೈತರು ಮಾತಾಡ್ಬೇಕಾದ್ರೆ ನಾನು ಕೆಲವು ಅವ್ರು ಹೇಳೋದನ್ನ ನಾನು ಕೇಳಿ ನೋಟ್ ಮಾಡ್ಕೊಳ್ತಾ ಇದ್ದೆ. ಯಾಕಂದ್ರೆ ರೈತರು ಕಾಂಟ್ರಿಬ್ಯೂಟ್ 20% ಆಫ್ ದ ಇಂಡಿಯನ್ GDP. ಸೊ ಹಾಗಾಗಿ ಅಂತ ಒಳ್ಳೆ ಪ್ರೋಗ್ರಾಮ್ ನೀವು ಡಿಸ್ಕಂಟಿನ್ಯೂ ಮಾಡೋದು ಬಹಳ ಬೇಜಾರಾಗ್ತಿದೆ ಸರ್. ನಿಜವಾಗ್ಲು
1: ಆಗ್ಲಿ,
0: ಯಾಕಂದ್ರೆ ಒಬ್ಬ ಬ್ಯಾಂಕರ್ ಮಾತಾಡಿದಾಗ, ಫೈನಾನ್ಸ್ ಬಗ್ಗೆ ಮಾತಾಡಿದಾಗ, ಯಾಕಂದ್ರೆ ನಿಮ್ಮ ವಿವಿಧ ಪಾರ್ಟಿಯಲ್ಲಿ ಫೈನಾನ್ಸ್ ಬಗ್ಗೆ ಯಾವುದೇ ಕಾರ್ಯಕ್ರಮಗಳಿಲ್ಲ ಇವಾಗ. ಆಯ್ತಾ, ಭಾರತ ಇವಾಗ ಥರ್ಡ್ ಇದರಲ್ಲಿ ಫೋರ್ತ್ ಪೊಸಿಷನ್ ನಲ್ಲಿ ಇದೆ ಇವಾಗ. ಅಂತದ್ರಲ್ಲಿ ಫೈನಾನ್ಸ್ ಬಗ್ಗೆ ನಾವು ತಿಳ್ಕೊಳೋದು ಬಹಳಷ್ಟು ಇದೆ ಸರ್ ಅದು. ಸೊ ಹಾಗಾಗಿ ಒಬ್ಬ ಫೈನಾನ್ಸ್ ಮಾತಾಡಿದಾಗ, ಒಬ್ಬ ಬ್ಯಾಂಕರ್ ಮಾತಾಡಿದಾಗ, ಅಥವಾ ಈವನ್ ಇಂಜಿನಿಯರ್ಸ್ ಡೇ, ಇಂಜಿನಿಯರ್ಸ್ ಡೇ, I wish all engineers a very happy engineers day, because I am also an engineer, so that's why I wish all engineers a ಅವ್ರು ಮಾತಾಡಿದಾಗ ಏನಾದ್ರೂ ಒಂದು ಕಲಿಯೋದಿದ್ದೇ ಇರುತ್ತೆ ಸರ್. ಹಾಗಾಗಿ ಆಶುಭಾಷಣ, ಆಶುಭಾಷಣ ಅನ್ನೋದು ಬಹಳ ಒಳ್ಳೆಯ ಪ್ರೋಗ್ರಾಮ್ ಇದು. ನೀವು ಇದನ್ನ
1: ಅಲ್ಲ ಈಗ ಡಿಸ್ಕಂಟಿನ್ಯೂ ಮಾಡಿದ್ರೆ, ಅಲ್ಲ ಡಿಸ್ಕಂಟಿನ್ಯೂ ಮಾಡಿದ್ರೆ ಅಂತ ತಾವ್ ಹೇಳ್ತಿದ್ರಲ್ಲ, ಯಾವಾಗ ಪ್ರಸಾರ ಆಗ್ತಾ ಇತ್ತು ವಿವಿಧ ಭಾರತಿನಲ್ಲಿ ನಿಮ್ಗೆ ತಿಳಿದಿರೋ ಮಟ್ಟ?
0: ಪ್ರಿಯರ್ ಟು ಅಕ್ಟೋಬರ್ 2024.
1: ಪ್ರಿಯರ್ ಟು 2034?
0: ಅಕ್ಟೋಬರ್ 24 ಅಂಡ್ ಪ್ರಿಯರ್ ಟು ದಟ್ ಇಟ್ ವಾಸ್ ದೇರ್.
1: ನೋ, ನಾನು ಸುಮಾರು ಒಂದು 15 ವರ್ಷಗಳಿಂದ ನಾನು ಇಲ್ಲೇ ಇದ್ದೇನೆ. ಆಶುಭಾಷಣ ಅನ್ನೋದು ನಮ್ಮ ವಿವಿಧ ಭಾರತಿನಲ್ಲಿ ಇಲ್ವೇ ಇಲ್ಲ ಕಾರ್ಯಕ್ರಮ. ಚುರುಮುರಿ ಅಂತ ಪ್ರಸಾರ ಮಾಡ್ತಾ ಇದ್ದೆ.
0: ಓಕೆ, ಪ್ರಸಾರ ಆಗಿರ್ತಿದ್ದ ದಿವಸ ಫ್ರೈಡೇ, ಇದು ಯೂಸ್ ಟು ಹ್ಯಾಪನ್ ಆನ್ ಥರ್ಸ್ಡೇ ಅಂಡ್ ಫ್ರೈಡೇ, ಎರಡು ದಿವಸ ಆಗ್ತಾ ಇದೆ, ಥರ್ಸ್ಡೇ ಅಂಡ್ ಫ್ರೈಡೇ. ಥರ್ಸ್ಡೇಸು ಲಿಸ್ನರ್ಸ್ ಚಾಯ್ಸ್, ಫ್ರೈಡೇಸು ಇಟ್ ಇಸ್ ಆರ್ಜಿಯಸ್ ಚಾಯ್ಸ್. ಹಾಗೆ ನಡೀತಾ ಇತ್ತು, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಆ ಫ್ರೈಡೇ ನಲ್ಲಿ ಫಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಲಿಸ್ನರ್ಸ್ ಅವ್ರಿಗೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಿಂತೋಯ್ತು ಸರ್.
1: ಓಕೆ ಓಕೆ, ಆಯ್ತು.
0: 100% ನಾನೇ ಮಾತಾಡಿದ್ದೀನಿ ಸರ್, ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 8 ಸರಿ ನಾನೇ ಮಾತಾಡಿದ್ದೀನಿ.
1: ಆಯ್ತು, ಈಗ ಆಶುಭಾಷಣ ಸ್ಪರ್ಧೆ ಏನು ನಿಮ್ಮ ಕೋರಿಕೆ ಅಂತ ಅದನ್ನ ನಾವು ಪ್ರಪೋಸಲ್ ಕಳಿಸ್ತೀವಿ, ಅದ ಅನುಮೋದನೆ ಅದು ಬಂದ ಮೇಲೆ ಖಂಡಿತ ನಾವು ಕಾರ್ಯಕ್ರಮವನ್ನ ಮತ್ತೆ ಶುರು ಮಾಡ್ತೀವಿ.
0: ಇಮೇಲ್ ಇವಾಗ ಕಳಿಸ್ತೀನಿ ಅಂತ ಹೇಳ್ತೀರಾ ಸರ್? ನಾನು ಇಮೇಲ್ ಕಳಿಸಿ ಒಂದು 4 ತಿಂಗಳ ನೀವು ಸ್ಪಂದನ ಶುರು ಮಾಡಿದಾಗ್ಲೇ ಕಳಿಸ್ತೀನಿ ಏಪ್ರಿಲ್ ಮೇ ನಲ್ಲಿ.
1: ನೀವು
0: ಅವಾಗ ಏನ್ ಹೇಳಿದ್ರಿ ಅಂತ ಹೇಳಿದ್ರೆ, ಅವಾಗ ರಿಪ್ಲೈ ಏನಂತ ಹೇಳಿದ್ರೆ, ದೇರ್ ಇಸ್ ಗೋಯಿಂಗ್ ಟು ಬಿ ಆನ್ FTA ಇನ್ ಏಪ್ರಿಲ್ ಅಂಡ್ ಅಕ್ಟೋಬರ್.
1: ಹೌದು, ಇನ್ನ ಅಕ್ಟೋಬರ್ ಬಂದಿಲ್ವಲ್ಲ ಸರ್, ಇನ್ನ ಟೈಮ್ ಇದೆ, ಇನ್ನ ಒಂದು
0: 15 ದಿವಸ ಇದೆ.
1: ಹೌದು ಹೌದು ಹೌದು, ಅವರು ಅಲ್ಲಿಂದ ನಮ್ ಕೇಳ್ತಾರೆ ನಿಮ್ಮ ಪ್ರಪೋಸಲ್ ನ ಕಳಿಸಿ ಏನ್ ಚೇಂಜಸ್ ಅಂತ ಹೇಳಿ, ಆವಾಗ್ಲೇ ನಾವು ಕಳ್ಸಕ್ ಆಗೋದು, ಅದಕ್ಕಂತ ನಾವು ಕಳಿಸ್ತೀನಿ ಅಂತ ಹೇಳ್ತಾ ಇರೋದು. ನೀವು ನಿಮ್ ಮೇಲ್ಸ್ ಎಲ್ಲ ನಮ್ಮ ಹತ್ರ ಇದೆ, ಪ್ಲಸ್ ನೀವು ಹೇಳಿದ್ ಕೂಡ ನನ್ ನೆನಪಿದೆ. ಆಯ್ತು, ಧನ್ಯವಾದ. ಮತ್ತೊಂದು ಕರೆ. ಹಲೋ ಹಲೋ
0: ಹಲೋ,
1: ಯಾರು ಮಾತಾಡ್ತಿದ್ದೀರಾ? ಸರ್ ತಮ್ಮ ಹೆಸರು ಸ್ಪಷ್ಟವಾಗಿ ಹೇಳಿ ಸರ್, ಜೋರಾಗಿ.
0: ಸುರೇಶ್ ಅಂತ ಹೇಳಿ.
1: ಸುರೇಶ್ ಅವರು ನಮಸ್ತೆ, ಎಲ್ಲಿಂದ?
0: ನಾನು ಇಬಿಬಿಎಲ್ನಿಂದ ಮಾತಾಡ್ತೀನಿ.
1: ಹೇಳಿ ಸುರೇಶ್ ಅವರೇ.
0: ನಮ್ದೇನು ಪ್ರಶ್ನೆಗಳಿಲ್ಲ, ನಿಮ್ಮಲ್ಲಿ ಕೇಳುವಂತ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಯಾವ ಉತ್ತರವೂ ಸಹ ಸಿಗಲ್ಲ. ಇಲ್ಲಿವರೆಗೂ ಬಹಳಷ್ಟು ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಕೇಳಿದ್ದಾರೆ, ದಾಸನಪುರ್ ರೋಹಿತ್ ಕೇಳಿದ್ದಾರೆ, ಆಮೇಲೆ ನಮ್ಮ ಭೂಪ ವೆಂಕಟೇಶ್ ಎಲ್ಲ ಕೇಳಿದ್ದಾರೆ. ಎಲ್ಲಾರ್ದು ಪ್ರಶ್ನೆಗಳನ್ನ ತಗೊಳ್ತೀರ, ಅದಕ್ಕೆ ಯಾವುದೇ ತರವಾದ ಉತ್ತರಗಳನ್ನ ನೀವು ನಿಮ್ಮ ಆಡಳಿತ ವರ್ಗದಿಂದನೂ ಕೊಡ್ತಾ ಇಲ್ಲ, ನೀವು ಸ್ಪಂದಿಸ್ತಾ ಇಲ್ಲ.
1: ಏನ್ ನಿಮ್ಮ ಪ್ರಶ್ನೆ ಕೇಳಿ.
0: ನನ್ನ ಪ್ರಶ್ನೆ ಏನಿಲ್ಲ, ನಿಮ್ಗೆ ಬೇಕಾಗಿರುವ ಹಾಡುಗಳನ್ನ ನನ್ನ ಹತ್ರ ಇದೆ, ನಾನು ನಿಮ್ಗೆ ಹೆಂಗೆ ತಲುಪಿಸೋದು? ನನ್ನ ಹತ್ರ ಪೆಂಡ್ರೈವ್ ಅಲ್ಲಿ ಇದೆ, ನಾನು ನಿಮ್ಮ ಆಕಾಶವಾಣಿ ಇಳಿದವರ ಹಾಡುಗಳೇ ನನ್ನ ಹತ್ರ ಇದೆ. ಅದು ಫಿಲಮ್ ಹೆಸರುಗಳು ನನ್ಗೆ, ಕೆಲವು ಫಿಲಮ್ ಹೆಸರು ನೇಮು ನನ್ಗೆ ಗೊತ್ತಾಗಲ್ಲ,
1: ಹಾಡುಗಳಿದೆ,
0: ನಾನು ಇದನ್ನ ತಲುಪ್ತೀನಿ. ಅದನ್ನ ಶ್ರೋತೃಗಳಿಗೆ ಯಾರಿಗೆ ಕೇಳ್ತೀನಿ. ನನ್ನ ಹಾಡುಗಳಂತೂ ನೀವು ನಾನು ಒಂದೇ ಒಂದು ಹಾಡ್ತಾ ಇದೆ, ಯಾವುದು ಪ್ರೇಮದ ಪುತ್ರಿ ಅಂತೇಳಿ, ಅದು ದೇವಿ ಜಗನ್ಮಾತೆ ಭವಾನಿ. ಅದಕ್ಕೆ ಹಾಸನಕ್ಕೆ ಹೋಗಿದ್ದೆ, 2 ವಾರ ಹಾಸನದಲ್ಲೇ ಇದ್ದೆ ನಾನು. ಆ ವಾರ್ಡ್ ಹಾಕ್ತಾನ ಅಂತೇಳಿ ಅದು ನಂಗೆ ಸಿಗ್ಲಿಲ್ಲ, ಯಾಕಂದ್ರೆ ಅವರು ಆಕಾಶವಾಣಿಯಲ್ಲಿ ಇದೆ, ನೀವು ತರಿಸಿ ಹಾಕಿಸ್ಕೊಡ್ತೀವಿ ಅಂತ ಹೇಳಿದ್ರಿ, ಅದನ್ನು ನೀವು ಪ್ರಯತ್ನ ಮಾಡ್ಲಿಲ್ಲ.
1: ಅಲ್ಲ, ನೀವು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಿತ್ತು ನಿಮ್ ಪ್ರಕಾರ?
0: ಅದ್ರ ನೀವು ಒಂದು ಆ ಒಂದು ಕೇಂದ್ರದಿಂದ ನೀವು ತರಿಸಿ ಒಂದು ಆ ಹಾಡುಗಳನ್ನ ಹಾಕ್ತಿದ್ರೆ.
1: ಈಗ ನೀವು ಈಗ ನಿಮ್ಮ ಹತ್ರ ಇದಾವೆ ಎಲ್ಲಾನು ಅಂತ ತಾವು ಇಟ್ಕೊಂಡಿದ್ದೀರ ಅಂತ ಹೇಳ್ತಿದ್ರಲ್ಲ, ನೀವು ನಿಮ್ಮ ಹತ್ರ ಏನೇನು ಹಾಡಿದೆ ಎಲ್ಲ ನಮ್ಗೆ ಕೊಡಿ, ನಿಮ್ಮ ಫೋನ್ ನಂಬರ್ ಒಂದ್ಸಲ ತಿಳಿಸಿ, ನಾವು ನಿಮ್ಗೆ ಫೋನ್ ಮಾಡಿ ಕರೆಸ್ತೀವಿ, ಅವಾಗ ಅದನ್ನು ನಮ್ಗೆ ತಲುಪಿಸುವಂಥ ಒಂದು

0: ವ್ಯವಸ್ಥೆ ಮಾಡಿ ಹೇಳಿ. ಆಯ್ತು, ನಿಮ್ ನಂಬರ್ ಹೇಳಿ, ನಿಮ್ ನಂಬರ್ ಹೇಳಿ ಸರ್.
1: 9 6 2 9 6 2 00 00 14 5 1 6 14 5 1 6. ಹೌದು
0: ಸುರೇಶ್ ಅವರು, ಎಲ್ಲಿಂದ ತಾವ್ ಮಾತಾಡ್ತಾ ಇರೋದು? ಸುರೇಶ್ ಅವರೇ, ನಿಮಗೆ ಕಾರ್ಯಕ್ರಮ ಮುಗಿದ ಮೇಲೆ ಸಮಯ ನೋಡಿಕೊಂಡು ನಿಮ್ಮ ಜೊತೆ ಮಾತಾಡ್ತೀವಿ. ಆ ಹಾಡುಗಳ ಬಗ್ಗೆ ನಾವು ನಿಮ್ಮ ಹತ್ರ ಒಂದೊಂದು ವೈಯಕ್ತಿಕವಾಗಿ ಒಂದಷ್ಟು ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕಂತೇಳಿ ಮುಂದಿನ ಒಂದು ಕ್ರಮಕ್ಕಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಕಾರ್ಯಕ್ರಮಕ್ಕಾಗಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುರೇಶ್ ಅವರೇ. ಕೇಳುಗರೇ, ನೀವು ನೇರ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕಾಗಿ ನಮ್ಮ ಜೊತೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0802237888. ಮತ್ತೊಂದು ಸಂಖ್ಯೆ 0802237799. ಕೆಲವರು ನಮ್ಮ ಇಮೇಲ್ ಮುಖಾಂತರ ಕನ್ನಡ ವಿವಿಧ ಭಾರತಿ ಇಮೇಲ್ಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಯಾವ್ಯಾವ ಅಂತ ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಹಲೋ,
2: ಹಲೋ, ಹಲೋ,
0: ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು.
2: ಹೌದು ಸರ್, ಕೃಷ್ಣಪ್ಪ ಜೊತೆ ಮಾತಾಡ್ಬೇಕು.
0: ಹೌದು ಸರ್, ನಾನೇ ಕೃಷ್ಣಪ್ಪ, ಹೇಳಿ.
2: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು ಸರ್?
2: ಚಂದ್ರಶೇಖರ್, ಬಾಪೂಜಿ ನಗರ.
0: ಓ, ಬಾಪೂಜಿ ನಗರದಿಂದ ಚಂದ್ರಶೇಖರ್ ಅವ್ರು, ಹೇಳಿ ಚಂದ್ರಶೇಖರ್ ಅವ್ರೆ.
2: ತಾವು ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ತೀರಲ್ಲ?
0: ಯಾವುದು?
2: ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ತೀರಲ್ಲ?
0: ಹೌದು ಹೌದು,
2: ಇವತ್ತು ನಡೆಸಿದ್ರೆ 1:00. ಅದೇ ರೀತಿ ಕನ್ನಡ ಕಾಮನ್ ಬಿಲ್ಲಲ್ಲೇ 3 ಗಂಟೆಗೆ ನಡೆಸ್ತೀರ ಪ್ರತಿದಿನ?
0: ಅದು 101.3 FM ರೈನ್ಬೋ.
2: ಹೌದು
0: ಹೌದು
2: ಹೌದು, ನಡೆಸ್ತೀರಾ? ಅದರಲ್ಲಿ ನೀವು ಇದರಲ್ಲಿ SMS ಎಲ್ಲ ಕಳ್ಸೋದಕ್ಕೆ ಅದನ್ನ ಹೇಳ್ತೀರಾ? ಅಂದ್ರೆ ವಾಟ್ಸಪ್ ಅಲ್ಲಿ.
0: ಹೌದು,
2: ನಮ್ಗೆ ದೃಷ್ಟಿ ದೋಷ ಇರೋರಿಗೆ ಆಗಲ್ಲ, ಅದರಿಂದ ಕರೆ ಮುಖಾಂತರನು ಒಬ್ಬರಿಗೆ ಅವಕಾಶ ಕೊಟ್ರೆ ಅನುಕೂಲ ಆಗುತ್ತೆ.
0: ಈಗ ಕರೆ ಮುಖಾಂತರ ನಿಮ್ಮನ್ನ ಏನು ರಸಪ್ರಶ್ನೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನೀವು ಹೇಳುವಂತ ಆನ್ಸರು ಅದು ಸರಿ ಇದ್ದಾಗ ಎಲ್ರಿಗೂ ಕೂಡ ಅದು ಅವ್ರು ಕಾಪಿ ಮಾಡ್ತಾರೆ.
2: ಹೌದು,
0: ಹಾಗಾಗಿ ಅದನ್ನ
2: ನೇರವಾಗಿ ಇವಾಗ ಇವ್ರ ರೇಡಿಯೋ ಜಾಕಿಗಳು ರಿಸೀವ್ ಮಾಡ್ಕೋತಾರೆ. ಆಲ್ರೆಡಿ ನಡೆಸ್ತಾ ಇದಾರೆ, ಒಂದೊಂದ್ಸರಿ ಒಂದೊಂದ್ಸರಿ ಯಾರು ಮಂಜುನಾಥ್ ಅನ್ನೋರು ನಡೆಸ್ತಾರೆ.
0: ಅಲ್ಲ, ಈಗ ಸಮಸ್ಯೆ ಆತರ ಆಗಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ನಡೆಸ್ತಾ ಇರ್ತಾರೆ, ಇಲ್ಲ ಅಂತಿಲ್ಲ, ನಾನು ನಡೆಸ್ತಿದ್ದಾರೆ. ಈಗ ನೀವು ಹೇಳುವಂತ ಪ್ರಶ್ನೆ ಅದು ಏನು ಕಟ್ಟೆ ಕಡೆಯದಾಗಿ ಯಾರು ಸರಿ ಉತ್ತರ ಯಾರ್ದು ಅಂತ ಹೇಳಿ ಹೇಳ್ಬೇಕಾದ್ರೆ, ಈಗ ನೀವು ಹೇಳೋದನ್ನ ಸರಿ ತಪ್ಪು ಅಂತ ಹೇಳಿ ಕಟ್ಟೆ ಕಡೆಗೆ ಹೇಳ್ಬೇಕಾಗತ್ತೆ, ಹೌದಲ್ವಾ?
2: ಒಂದೊಂದ್ಸರಿ ಆನ್ ಏರ್ ಎಲ್ಲ ತಗೋತಾರೆ. ಬೇಕಾದ್ರೆ ನಾವು ತಪ್ಪೋ ಸರಿನ ಹೇಳಿಲ್ಲ, ನಾವು ಸರಿ ಹೇಳಿದಾಗ ಬೇಕಾದ ತಪ್ಪಿದ್ದಾಗ ಬಿಟ್ಬಿಡ್ಲಿ, ಸರಿ ಇದ್ದಾಗ ಅವರು ಎಲ್ಲರಲ್ಲಿ ಹೇಳ್ತಾರಲ್ಲ ಅವ್ರ ಜೊತೆ ಸರಿ ಹೇಳ್ಬೋದಲ್ಲ ಅಂತ.
0: ನೋಡೋಣ ಅದನ್ನ. ನೀವು ರಸಪ್ರಶ್ನೆಯನ್ನ ನೇರ ಫೋನಿನ ಮುಖಾಂತರನೇ ಮಾಡಿ ಅಂತ ನೀವು ಹೇಳ್ತಿದ್ದೀರ.
2: ಅಲ್ಲ ಸರ್, ಇವಾಗ ನೀವು ವಾಟ್ಸಪ್ ಅಲ್ಲೇ ಮಾಡ್ತಾ ಇದ್ರೆ ಮಾಡಿ ಅದೇ ತರಾನೇ.
0: ಹೌದು,
2: ನಮ್ಮಂತ ದಿವ್ಯಾಂಗರಿಗೆ, ದೃಷ್ಟಿ ದಿವ್ಯಾಂಗರಿಗೆ ಒಂದು ಕರೆ ಮೂಲಕನು ಸ್ವೀಕಾರ.
0: ಅದೇ ಈಗ ನಿಮ್ಮ ಜೊತೆ ಮಾತಾಡಿದಾಗ ನೀವು ಸರಿ ಉತ್ತರನೇ ಕೊಡ್ತೀರಿ, ಬೇರೆಯವರು ಅದನ್ನ ಕಾಪಿ ಮಾಡಿ ಅದನ್ನೇ ಉತ್ತರ ಅವರು ನಂಬರ್ ಇಂದ ಕಳಿಸ್ತಾರೆ.
2: ಆನೇರಲ್ಲಿರಲ್ಲ ಅವಾಗ. ಇವಾಗ ಒಂದು ಇದು ಬರ್ತಾ ಇರ್ತಾರಲ್ಲ, ಹಾಡು ಬರ್ತಾ, ಚಿತ್ರಗೀತೆ ಬರ್ತಾ ಇರುತ್ತಲ್ಲ,
0: ಹಾಗೆ ಆ ಚಿತ್ರ ಏನು ಸಾಂಗ್ ಪ್ಲೇ ಮಾಡಿದಾಗ ನಿಮ್ ಜೊತೆ ಮಾತಾಡಿ ಅದನ್ನ. ಓಕೆ, ಅರ್ಥ ಆಯ್ತು.
2: ಆ ತರ ತಗೊಳ್ಳಿ, ಆಲ್ರೆಡಿ ಮಾಡ್ತಾ ಇದ್ದಾರೆ, ಮಂಜುನಾಥನ್ ಅವರು ಮಾಡಿದ್ದಾರೆ, ಮತ್ತು ಮಾಲತಿನ ಅವರು ಮಾಡಿದ್ದಾರೆ, ಮತ್ತೆ ಮಂಜುಳ ಅಶ್ವಿನ್ ಅಂತ ಇದ್ರಲ್ಲ ಅವರು ಮಾಡ್ತಾ ಇದ್ರು.
0: ಈಗ ನಿಮ್ಮ ಒಂದು ಏನು ಕೋರಿಕೆ, ಕರೆ ಮುಖಾಂತರ ನಿಮ್ಮ ಉತ್ತರವನ್ನು ತಗೊಂಡು ಅದನ್ನ ಅನೌನ್ಸ್ ಮಾಡಿ ಅಂತ ನೀವು ಹೇಳ್ತಿದ್ರ?
2: ಹೌದು ಸರ್, ಕರೆಕ್ಟ್.
0: ಅರ್ಥ ಆಯ್ತು. ಅಂದ್ರೆ ಈಗ ನಾವು ಏನು ಚಿತ್ರಗೀತೆಯನ್ನ ಮಧ್ಯ ಮಧ್ಯೆ ಪ್ರಸಾರ ಮಾಡ್ತಾ ಇರ್ತೀವಿ, ಆ ಒಂದು ಟೈಮಲ್ಲಿ ನಿಮ್ ಜೊತೆ ಏನೋ ನೀವು ಕರೆ ಮಾಡಿ ನಮ್ಗೆ ತಿಳಿಸ್ತೀರಾ, ನಿಮ್ಮ ಒಂದು ಹೆಸರು ಮತ್ತೆ ಉತ್ತರವನ್ನ ಬರೆದುಕೊಂಡು ಅದನ್ನ ಕೂಡ ಹೇಳಬೇಕು ಅನ್ನೋದು ನಿಮ್ಮ ಇಚ್ಛೆ. ಖಂಡಿತ ಖಂಡಿತ ಖಂಡಿತ, ಆಯ್ತು, ಮಾತಾಡೋಣ ಅದ್ರ ಬಗ್ಗೆ. ಮಾತಾಡಿ ಮುಂದಿನ ಕಾರ್ಯಕ್ರಮಗಳನ್ನ ಅದೇ ತರ ನಡೆಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಇನ್ನೇನ್ ಸಮಾಚಾರ, ಹೇಗಿದ್ದೀರಾ, ಏನ್ ಕತೆ? ಎಲ್ಲ ಏನೋ ಇಚ್ಛೆ, ದೇವರ ಇಚ್ಛೆ, ಚೆನ್ನಾಗಿ ಇದ್ದೀವಿ.
2: ಆಯ್ತು, ಕಾರ್ಯಕ್ರಮಗಳ ಚೆನ್ನಾಗಿ ಮುಳು ಬರ್ತಾ ಇದೆ. ಇದು ಒಂದು ಸಲಹೆ.

0: ನೋಡಿ, ಈಗ ನಿಮ್ ಜೊತೆ ಮಾತಾಡ್ದಾಗ್ಲೇ ನಮ್ಗೆ ಇವೆಲ್ಲ ಸಮಸ್ಯೆಗಳು ಗೊತ್ತಾಗೋದು. ಈಗ ನಾವು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಹಾಡುಗಳನ್ನ ಪ್ರಸಾರ ಮಾಡ್ತೀವಿ, ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತೀವಿ, ನೀವು ಕೇಳ್ತೀರಿ, ಆದ್ರೆ ನಿಮ್ ಕಡೆಯಿಂದ ಅದರ ಒಂದು ಏನು ಇಂಪ್ಯಾಕ್ಟ್ ಅನ್ನೋದು, ಫೀಡ್ಬ್ಯಾಕ್ ಅನ್ನೋದು ಬಂದ್ರೇನೆ ನಮಗೆ ಅದು ಏನು ಇನ್ನು ಯಾವ ಥರ ಅದನ್ನು ನಾವು ಸರಿಪಡಿಸ್ಕೋಬಹುದು, ಯಾವ ಥರ ಇನ್ನು ಚೆನ್ನಾಗಿ ಕಾರ್ಯಕ್ರಮಗಳನ್ನು ರೂಪಿಸಬಹುದು, ಯಾವ ಥರ ತಯಾರು ಮಾಡ್ಕೋಬಹುದು ಅನ್ನೋದು ಸ್ವಲ್ಪ ನಮಗೂ ಕೂಡ ಗೊತ್ತಾಗತ್ತೆ.
1: ಹೌದು ಸರ್, ಏನಂದ್ರೆ ನಮ್ಗೆ ಅಷ್ಟೇ, ಯಾಕಂದ್ರೆ ನಾವು ವಾಟ್ಸಪ್ ಕಳ್ಸಕ್ ಆಗಲ್ಲ, ಅವಾಗ ತೊಂದರೆ ಆಗುತ್ತೆ. ಬಟ್ ಯಾರು ಎಲ್ಲಾರ್ಗು ತಗೊಳ್ಳೋದಿದ್ರು ಅವ್ರಿಗೆ ಒಬ್ರಿಗಾದ್ರು ತಗೊಂಡ್ರೆ ಸಮಯದಲ್ಲಿ
0: ನೀವು ಹೇಳಿದ ಕರೆಕ್ಟ್. ಅದೇ ತರ ನಮ್ಮ ಏನು ಈಗ ನಮ್ಮ ಕರೆ ಮಾಡಿ ನಿಮ್ಮ ಹತ್ರ ಏನು ಪ್ರಶ್ನೆಗೆ ಉತ್ತರ ಪಡ್ಕೋಬೇಕು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಅನೌನ್ಸರ್ಸ್ಗೆಲ್ಲ ತಿಳಿಸ್ತೀನಿ, ಅವರು ಕೂಡ ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳುಗ್ರೆ, ಕೆಲವರು ಇಮೇಲ್ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಪ್ರಭಾಕರ್ ವಿ, ಉತ್ತರಹಳ್ಳಿ, ಬೆಂಗಳೂರು, ಇವರು ಕಳಿಸ್ತಾ ಇದ್ದಾರೆ. ಸ್ಪಂದನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ರಿಗೂ ಧನ್ಯವಾದಗಳು. ವೀರಯೋಧರ ಕಾರ್ಯಕ್ರಮವು ತುಂಬ ಮಾಹಿತಿಪೂರ್ಣವಾಗಿತ್ತು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ತುಂಬ ಉಪಯುಕ್ತವಾಗಿದೆ. ರಾಜ್ಯದ ಎಲ್ಲ ಕನ್ನಡ ಏನು ಬರಹಗಾರರು, ಕವಿಗಳು, ಇವರ ಒಂದು ಪರಿಚಯವನ್ನು ಅವರ ಒಂದು ವಾಯ್ಸ್ನಲ್ಲೇ ಅವರ ಒಂದು ಧ್ವನಿಮುದ್ರೆಗಳನ್ನು ಕೇಳಿಸಿ ನಮಗೆ ತುಂಬ ಮಾಹಿತಿ ಸಿಗ್ತಾ ಇದೆ. ಸಿಬ್ಬಂದಿ ವರ್ಗದವ್ರಿಗೆ ಧನ್ಯವಾದಗಳು ಅಂತ ಹೇಳಿ ಇವರು ಕಳಿಸ್ತಾ ಇದ್ದಾರೆ. ಹಾಗೆಯೇ ಮಾನ್ಯರೇ, ವಿವಿಧ ಭಾರತಿ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳು ಬಹಳ ಮನರಂಜನೆ ಮತ್ತು ಉಪಯುಕ್ತವಾಗಿವೆ. ಇದಕ್ಕಾಗಿ ನಾನು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತೇಳಿ ಪ್ರಭಾಕರ್ ಅವರು ತಿಳಿಸ್ತಾ ಇದ್ದಾರೆ. ಮತ್ತೆ ಒಂದು ವಿನಂತಿ ಇದೆ, ದಯವಿಟ್ಟು ಹಳೆಯ ಹಾಡುಗಳ ಪ್ರಸಾರದ ಸಮಯವನ್ನು ಹೆಚ್ಚಿಸಿ ಅಂತೇಳಿ ಇವರು ತಮ್ಮ ಏನು ಕೋರಿಕೆಯಲ್ಲಿ ಇವರು ಇಮೇಲ್ ಮುಖಾಂತರ ಇವರು ಹೇಳ್ತಿದ್ದಾರೆ. 50 ಮತ್ತು 60 ದಶಕದ ಕನ್ನಡ ಚಲನಚಿತ್ರಗಳನ್ನು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಪ್ರಭಾಕರ್ ಅವರೇ, ನಾವು ಬೆಳಗ್ಗೆ 1 ಗಂಟೆಗಳ ಕಾಲ, ಸಾಯಂಕಾಲನೂ 1 ಗಂಟೆಗಳ ಕಾಲ, ಸುಮಾರು ದಿನದಲ್ಲಿ 2 ಗಂಟೆಗಳ ಕಾಲ ನಾವು ಹಳೆ ಚಿತ್ರಗೀತೆಗಳಿಗೆ ನಾವು ಸಮಯವನ್ನು ಮೀಸಲಾಗಿ ಇಟ್ಟಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಹಳೆ ಚಿತ್ರಗೀತೆಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಏನು ಇಮೇಲ್ ಕೋರಿಕೆಗೆ ಒಂದು ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಸ್ಪಂದನ ಕಾರ್ಯಕ್ರಮ. ನೀವು ನಮಗೆ ಸಂದೇಶವನ್ನು ಕಳಿಸಬೇಕಾದ್ರೆ ನಮ್ಮ ಇಮೇಲ್ ವಿಳಾಸ ಹೀಗಿದೆ, kannadavividdhabharati@gmail.com. ನಮ್ಮ ಪತ್ರದ ಒಂದು ವಿಳಾಸ, ತಾವು ಪತ್ರದ ಮುಖಾಂತರ ನಮಗೆ ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಪತ್ರದ ಮುಖಾಂತರ ಸಂದೇಶಗಳನ್ನು ಕಳಿಸೋದಾದರೆ, ಕನ್ನಡ ವಿವಿಧ ಭಾರತಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು, 560001. ಕೇಳುಗ್ರೆ, ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ಸಮಯ 2:30 ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕಕ್ಕೂ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬರಗಾಲದ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅರ್ಥವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ, ಈ ಹಿನ್ನೆಲೆಯಲ್ಲಿ ಜನರನ್ನು ಮಾನಸಿಕವಾಗಿ ಸಿದ್ಧಪಡಿಸಿ ಕುಡಿಯುವ ನೀರಿನ ಪೂರೈಕೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ.

0: ಮಾಡಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಜನರನ್ನು ಪ್ರಚೋದನೆ ಮಾಡುವ ಕೆಲಸ ಮಾಡುತ್ತಿದ್ದು ರಾಜ್ಯಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಆಕರ್ಷಣೆಗಳನ್ನು ಪ್ರದರ್ಶಿಸುತ್ತಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರ್ನಾಟಕ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದರು. ಯುಎಇ ಮೂಲದ ಪ್ರವಾಸೋದ್ಯಮ ಕಂಪನಿಗಳೊಂದಿಗೆ ದುಂಡುಮೇಜಿನ ಸಂವಾದ ನಡೆಸಿ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು. ಮಳಿಗೆಯಲ್ಲಿ ರಾಜ್ಯದ ಪರಂಪರೆ, ಸಂಸ್ಕೃತಿ, ಭೂದೃಶ್ಯಗಳು ಹಾಗೂ ಪ್ರವಾಸೋದ್ಯಮ ಅನುಭವಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು, ಹಂಪಿ, ಬಾದಾಮಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಪ್ರವಾಸಿ ತಾಣಗಳ ಬಗ್ಗೆ ಸಚಿವರು ಬೆಳಕು ಚೆಲ್ಲಿದ್ದಾರೆ. ಎಟಿಎಂ ದುಬೈ ಮೂಲಕ ಕರ್ನಾಟಕವನ್ನು ಜಾಗತಿಕ ಪ್ರವಾಸೋದ್ಯಮ ಸಮುದಾಯಕ್ಕೆ ಪರಿಚಯಿಸಿ ಹೆಚ್ಚಿನ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಮುಖ ವಾರ್ಷಿಕ ವ್ಯಾಪಾರ ಮೇಳವಾದ ಇದು ಜಾಗತಿಕ ಪ್ರವಾಸೋದ್ಯಮ ವೃತ್ತಿಪರರಿಗೆ ವ್ಯಾಪಾರ ವೇದಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಹಾಗೂ ಆಡಳಿತವನ್ನು ಸ್ಮರಿಸಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಸೇವೆಯೇ ಪ್ರಭು ಸೇವೆ ಎಂಬ ಧ್ಯೇಯದೊಂದಿಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಸಭಿಕರ ಜತೆ ಸಂವಿಧಾನ ಪೀಠಕ್ಕೆ ಓದಿ ಯುವ ಸಂಸತ್ ಸಭೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ರಿಜ್ವಾನ್ ಹರ್ಷದ್, ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ 2026ರ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ, ಸಂಗೀತ, ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಕರೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಜನರೊಂದಿಗೆ ಸಂಭ್ರಮಿಸುವ ಉದ್ದೇಶದಿಂದ ಕಲಬುರಗಿ ನಗರದ ವಿವಿಧ ವೇದಿಕೆಗಳಲ್ಲಿ 2 ದಿನಗಳ ಕಾಲ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಪ್ಪನಕೆರೆಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9:30ರವರೆಗೆ ಪ್ರತಿ 30 ನಿಮಿಷಕ್ಕೊಮ್ಮೆ ಧ್ವನಿ ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಸಾವನ್ನಪ್ಪಿದ್ದಾರೆ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಇಂದು ಅವರ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿ ಉಳಿದ 15 ಲಕ್ಷ ಪರಿಹಾರವನ್ನು ಶೀಘ್ರವೇ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮಾಸಿಕ 4,000 ಹಣದ ಜೊತೆಗೆ ಡಿ ಗ್ರೂಪ್ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ. ಬಳಿಕ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳಿಗೆ ನರಹಂತಕ ಹುಲಿಯನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಎಷ್ಟು ಹುಲಿಗಳಿವೆ ಎಂಬುದನ್ನು ಗುರುತಿಸಿ ಆದಷ್ಟು ಬೇಗ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿ ಸೆರೆ ಹಿಡಿಯುವಂತೆ ನಿರ್ದೇಶನ ನೀಡಿದ್ದಾರೆ. ಈಗಾಗಲೇ ಆಯಕಟ್ಟಿನ ಸ್ಥಳದಲ್ಲಿ ಅರಣ್ಯ ಇಲಾಖೆ ಕೊಟ್ಟಿಗೆ ಮಾದರಿ ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದು ಡ್ರೋನ್ ಕ್ಯಾಮೆರಾ ಮೂಲಕವೂ ಹುಲಿ ಪತ್ತೆಗೆ ಕ್ರಮ ವಹಿಸಲಾಗಿದೆ. ಮೀನುಗಾರಿಕೆ ಹಾಗೂ ಬಂದರು ಸಚಿವ ಕೆಎಸ್ ಬಸವಂತಪ್ಪ ಇಂದು ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರು ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಬಂದರಿನ ಪ್ರಸ್ತುತ ಸ್ಥಿತಿ, ಅಭಿವೃದ್ಧಿ ಯೋಜನೆಗಳು ಹಾಗೂ ಸ್ಥಳೀಯ ಮೀನುಗಾರರ ಸಮಸ್ಯೆಗಳ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಸಾಗರಮಾಲಾ ಯೋಜನೆಯಡಿ ಬಂದರು ವಿಸ್ತರಣೆ ಕಾಮಗಾರಿಗಳಿಂದ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಬಂದರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯಲ್ಲಿ 2,315 ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 21 ಅತಿ ಸೂಕ್ಷ್ಮ, 350 ಸೂಕ್ಷ್ಮ ಹಾಗೂ 1,934 ಸಾಧಾರಣ ಪ್ರದೇಶಗಳೆಂದು ಗುರುತಿಸಲಾಗಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ, ವಾಚ್ ಟವರ್, ಪಿಎ ವ್ಯವಸ್ಥೆ ಹಾಗೂ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಜಿಬಿಎನ 5 ನಗರ ಪಾಲಿಕೆಗಳಲ್ಲಿ ನಿನ್ನೆ ಒಟ್ಟು 184,000 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 28,860, ಪೂರ್ವ ನಗರ ಪಾಲಿಕೆಯಲ್ಲಿ 8,460, ಉತ್ತರ ನಗರ ಪಾಲಿಕೆಯಲ್ಲಿ 16,857, ದಕ್ಷಿಣ ನಗರ ಪಾಲಿಕೆಯಲ್ಲಿ 10,372, ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 120,000 ಅಧಿಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಎರಡನೇ ಹಂತದಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿರುವ 3 ದಸರಾ ಆನೆಗಳ ತೂಕ ಪರೀಕ್ಷೆಯನ್ನು ಇಂದು ತೂಕ ಮಾಪನ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿಯ ತೂಕ ಪರೀಕ್ಷೆಯಲ್ಲಿ ಗಜಪಡೆಯ ಹೊಸ ಸದಸ್ಯ ಸುಗ್ರೀವ ಆನೆ ಎಲ್ಲರ ಗಮನ ಸೆಳೆದಿದ್ದು ತೂಕದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸುಗ್ರೀವ ಆನೆ ಬರೋಬ್ಬರಿ 5,850 ಕೆಜಿ ತೂಕುವ ಮೂಲಕ ದಸರಾ ಆನೆಗಳ ಪೈಕಿ ಅತ್ಯಂತ ಭಾರವಾದ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಚೈತ್ರ 3,295 ಕೆಜಿ, ರೂಪ ಆನೆ 3,260 ಕೆಜಿ ತೂಕವಿದೆ. ಮೊದಲನೇ ತಂಡದಲ್ಲಿ ಬಂದಿರುವ ಶ್ರೀಕಂಠ ಆನೆಯು 5,790 ಕೆಜಿ ತೂಕ ಹೊಂದಿತ್ತು. ಇದೀಗ ಎರಡನೇ ಹಂತದಲ್ಲಿ ಆಗಮಿಸಿದ ಸುಗ್ರೀವ ಶ್ರೀಕಂಠನಿಗಿಂತ 60 ಕೆಜಿ ಹೆಚ್ಚಿರುವ ಮೂಲಕ ಶ್ರೀಕಂಠ ಆನೆಯನ್ನೇ ಹಿಂದಿಕ್ಕಿ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ಆನೆಗಳ ಆರೋಗ್ಯ, ಬಲ ಹಾಗೂ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಸಾಮರ್ಥ್ಯವನ್ನು ಅಳೆಯಲು ಈ ತೂಕ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯದಿಂದ ಇವೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026 ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:41. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವು ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದಂತಹ 2000 ತೆರೆ ಕಂಡಂತಹ ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆಗಳನ್ನು ಕೇಳಲಿದ್ದೇವೆ. ಚಿತ್ರದ ನಿರ್ಮಾಪಕರು ಲಕ್ಷ್ಮಣ್ ಪ್ರಮೋದ್ ಕುಮಾರ್ ಅವರು ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ರು ನಾದಬ್ರಹ್ಮ ಹಂಸಲೇಖ ಅವರು. ಇದು 1993 ತೆರೆ ಕಂಡಂತಹ ಹಿಂದಿ ಚಿತ್ರ.

ಐನಾ ಚಿತ್ರದ ರಿಮೇಕ್ ಆಗಿದೆ. ಚಿತ್ರದ ಮುಖ್ಯ ತಾರಾ ಬಳಗದಲ್ಲಿ ಶಿವರಾಜ್ ಕುಮಾರ್, ರಮ್ಯಾ ಕೃಷ್ಣ, ಸಂಗೀತ ಶ್ರೀನಾಥ್ ಹಾಗೆ ದ್ವಾರಕೀಶ್ ಹಾಗೂ ದೊಡ್ಡಣ್ಣನವರು ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿದರು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆಗಳನ್ನು.

ಸಮಯ 3 ಗಂಟೆ ಆಗ್ತಾ ಇದೆ. ಇದುವರೆಗೂ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರತಾಣ ಕಾರ್ಯಕ್ರಮದಲ್ಲಿ ನಾವು ಇಂದು ಯಾರೇ ನೀ ಅಭಿಮಾನಿ ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳಿದ್ದಾಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. 3 ಗಂಟೆಯಿಂದ 4 ಗಂಟೆವರೆಗೂ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. 4 ಗಂಟೆಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 4:38 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡ ಒಂದು ಯಾವುದೇ ಒಂದು ಚಿತ್ರದ ಒಂದು ಸ್ವಾರಸ್ಯಕರ ಘಟನೆಯಾಗಿರ್ಬೋದು, ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಗಳ ಬಗ್ಗೆ ಆಗಿರಬಹುದು, ಅಥವಾ ಕಾಮಿಡಿ ಚಿತ್ರಗಳ ಬಗ್ಗೆ ಆಗಿರ್ಬೋದು, ಹೀಗೆ ಚಿತ್ರರಂಗದಲ್ಲಿ ನಡೆಯುವ ಯಾವುದಾದ್ರೂ ಒಂದು ಘಟನೆಗಳ ಬಗ್ಗೆ ಆಗಿರ್ಬೋದು, ನಾಯಕ ನಾಯಕಿಯರ ಬಗ್ಗೆ ಆಗಿರ್ಬೋದು, ಪೋಷಕ ನಟರ ಬಗ್ಗೆ, ಹೀಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತೀವಿ ಈ ಪರಿಮಳ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ನೀವು ಒಂದು ಕುತೂಹಲದಿಂದ ಕಾಯ್ತಾ ಇರಬಹುದು ಇಂದಿನ ಪರಿಮಳದ ವಿಶೇಷತೆ ಏನು ಅಂತ. ಇಂದಿನ ಪರಿಮಳದ ವಿಶೇಷತೆ ಬಹಳ ವಿಶೇಷತೆಯಿಂದಲೇ ಕೂಡಿದೆ ಅಂತ ಹೇಳ್ಬೋದು. ಹೇಗೆ ಏನು ಅಂತ ಎಲ್ಲ ತಿಳ್ಕೊಳ್ಳೋ ಆಸೆ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ಈಗ ತಾನೇ ಕೇಳಿದ ಗೀತೆ ಕಥಾನಾಯಕ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಕಂಠಸಿರಿಯಲ್ಲಿ ಕೇಳಿದ ಗೀತೆ. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಗೀತೆಗೆ ಚಿ ಉದಯ್ ಶಂಕರ್ ಅವರ ಸಾಹಿತ್ಯವಿತ್ತು. ಚಿತ್ರದ ನಿರ್ದೇಶಕರು ಪಿ ವಾಸು ಅವರು. ಚಿತ್ರದ ತಾರಾ ಬಳಗದಲ್ಲಿ ವಿಷ್ಣುವರ್ಧನ್, ಸುಮಲತಾ, ವಜ್ರಮುನಿ, ಲೀಲಾವತಿ, ದಿನೇಶ್ ಮುಂತಾದವರು ಅಭಿನಯಿಸಿದರು. ಯಾಕೆ ಈ ಚಿತ್ರದ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶ್ರೀ ಗಜಲಕ್ಷ್ಮಿ ಬ್ಯಾನರ್ಸ್ ಕಂಬೈನ್ಸ್ ಅಡಿಯಲ್ಲಿ ಚಿತ್ರ ಮೂಡಿ ಬಂದಿತ್ತು. ಪಿ ವಾಸು ಅವರ ನಿರ್ದೇಶನದ ಚಿತ್ರ. ಹೌದು, ಇಂದು ಪಿ ವಾಸು ಅವರ ಜನ್ಮದಿನ. ಪೀತಾಂಬರಂ ವಾಸುದೇವನ್ ಇವರ ಪೂರ್ಣ ಹೆಸರು. ದಕ್ಷಿಣ

ಭಾರತದ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು, ಬರಹಗಾರರು ಮತ್ತು ನಟರು ಕೂಡ ಹೌದು. ತಮಿಳು ಚಿತ್ರರಂಗದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ಯಶಸ್ವಿ ಚಲನಚಿತ್ರಗಳನ್ನು ನೀಡುವ ಮೂಲಕ ಬೃಹತ್ ಛಾಪನ್ನು ಮೂಡಿಸಿದಂಥವರು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಪಿ ವಾಸು ಅವರು ನಿರ್ದೇಶಿಸಿದ ಕನ್ನಡ ಚಿತ್ರಗಳ ಬಗ್ಗೆ ಮಾತನಾಡ್ತಾ ಅದೇ ಅವರು ನಿರ್ದೇಶಿಸಿದ ಚಿತ್ರಗಳ ಗೀತೆಗಳನ್ನು ಕೇಳೋಣ.

ಈಗ ತಾನೇ ಕೇಳಿದ ಗೀತೆ ಗುರಿ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಪೂರ್ಣಿಮಾ ಎಂಟರ್ಪ್ರೈಸಸ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿತ್ತು. ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಅರ್ಚನಾ, ತಾರಾ, ಲೋಕನಾಥ್, ಪಂಡ್ರಿಬಾಯಿ ಮುಂತಾದವರು ಅಭಿನಯಿಸಿದ್ರು. ಚಿತ್ರದ ನಿರ್ಮಾಣವನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿದರೆ ಪಿ ವಾಸು ಅವರ ನಿರ್ದೇಶನ ಈ ಚಿತ್ರಕ್ಕಿತ್ತು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಪಿ ವಾಸು ಅವರ ನಿರ್ದೇಶನದ್ದೇ ಮತ್ತೊಂದು ಗೀತೆ. ಜಯಸಿಂಹ ಚಿತ್ರದಿಂದ ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯಾನಂದ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ನಿಮಗಾಗಿ.

ಶಿವಲಿಂಗ ಚಿತ್ರದಿಂದ ಪ್ರಸಾರವಾದ ಗೀತೆ ಇದು. ಟಿಪ್ಪು, ಮೇಘ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇದು ಕೂಡ ಪಿ ವಾಸು ನಿರ್ದೇಶನದ ಚಿತ್ರವಾಗಿತ್ತು. ತಾರಾ ಬಳಗದಲ್ಲಿ ಶಿವರಾಜ್ಕುಮಾರ್, ವೇದಿಕಾ, ಅವಿನಾಶ್, ಅಶೋಕ್, ಮಾಳವಿಕಾ ಮುಂತಾದವರು ಅಭಿನಯಿಸಿದರು. ಪಿ ವಾಸು ಅವರ ಜನ್ಮದಿನದ ವಿಶೇಷವಾಗಿ ಇಂದು ನಾವು ಅವರ ಚಿತ್ರಗಳ ಬಗ್ಗೆ ಮಾತಾಡ್ತಾ, ಅವರು ಕನ್ನಡ, ತಮಿಳು, ತೆಲುಗು ಚಿತ್ರರಂಗದಲ್ಲಿ ಚಿತ್ರವನ್ನು ನಿರ್ದೇಶಿಸಿದ್ರು ಕೂಡ ಕನ್ನಡದಲ್ಲೂ ಕೂಡ ಬಹಳಷ್ಟು ಸೂಪರ್ಹಿಟ್ ಚಿತ್ರಗಳನ್ನು ಕೂಡ ಅವರು ನೀಡಿದ್ದಾರೆ. ಇವರು ಮನಃಶಾಸ್ತ್ರೀಯ ಥ್ರಿಲ್ಲರ್ ಅಂದರೆ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರವನ್ನು ನಿರ್ದೇಶಿಸೋದ್ರಲ್ಲಿ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ಹಾರರ್, ಕೌಟುಂಬಿಕ ಡ್ರಾಮಾ

ಮಾಸ್ ಆಕ್ಷನ್ ಚಿತ್ರಗಳಿಗೆ ಇವರು ಹೆಸರುವಾಸಿ. ಪ್ರಮುಖ ನಟರೊಂದಿಗೆ ಕಾಂಬಿನೇಷನ್, ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಿವರಾಜ್ ಕುಮಾರ್ ಮತ್ತು ವಿ ರವಿಚಂದ್ರನ್ ಅವರೊಂದಿಗೆ ಕೂಡ ಬಹಳಷ್ಟು ಸೂಪರ್ ಹಿಟ್ ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಜೀವನ ಜ್ಯೋತಿ ಚಿತ್ರದಿಂದ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತವಿದೆ.

ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಕಂಠಸಿರಿಯಲ್ಲಿ ಹೃದಯವಂತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಈ ಗೀತೆಗಿತ್ತು.

ಸಮಯ ಆಗಿದೆ 4:37:20 ವಿವಿಧ ಭಾರತಿ ಕನ್ನಡ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಪಿ ವಾಸು ಅವರ ಜನ್ಮದಿನದ ವಿಶೇಷವಾಗಿ ಅವರು ಕನ್ನಡದಲ್ಲಿ ನಿರ್ದೇಶಿಸಿದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಚಿತ್ರಗಳ ಗೀತೆಗಳನ್ನು ಕೂಡ ಕೇಳ್ತಾ ಸಾಗ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಅವರು ಹಾರರ್ ಥ್ರಿಲ್ಲರ್ ಟ್ರೆಂಡನ್ನು ತಂದವರು ಅಂತಾನೆ ಹೇಳ್ಬೋದು. ಆಪ್ತ ಮಿತ್ರ ಚಿತ್ರದ ಮೂಲಕ ಕನ್ನಡದಲ್ಲಿ ಸೈಕಾಲಜಿಕಲ್ ಹಾರರ್ ಶೈಲಿಗೆ ಹೊಸ ಆಯಾಮವನ್ನು ನೀಡಿದವರು. ಈ ಚಿತ್ರವು ಚಿತ್ರಮಂದಿರಗಳಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡು ಇತಿಹಾಸ ಸೃಷ್ಟಿಸಿತ್ತು. ಮೂಡಿ ಬರ್ತಾ ಇದೆ ಆಪ್ತ ಮಿತ್ರ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪಿ ವಾಸು ಅವರ ಜನ್ಮದಿನದ ವಿಶೇಷವಾಗಿ ಅವರು ಕನ್ನಡದಲ್ಲಿ ನಿರ್ದೇಶಿಸಿದ ಚಿತ್ರದ ಬಗ್ಗೆ ಮಾತಾಡ್ತಾ, ಅದೇ ಕನ್ನಡದ ಚಿತ್ರಗಳ ಗೀತೆಗಳನ್ನು ಅವರು ನಿರ್ದೇಶಿಸಿದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಪ್ರಸಿದ್ಧ ನಿರ್ದೇಶಕ ಇವರ ಹಿನ್ನೆಲೆ ಹೆಂಗೆ ಅಂದರೆ, ಇವರ ತಂದೆ ಪೀತಾಂಬರಂ ನಾಯರ್ ಅವರು MGR ಮತ್ತು NTR ಅವರಂತಹ ದಿಗ್ಗಜ ನಟರಿಗೆ ಪ್ರಸಿದ್ಧ ಮೇಕಪ್ ಕಲಾವಿದರಾಗಿದ್ದರು, ಹಾಗೂ ನಂತರ ಚಲನಚಿತ್ರ ನಿರ್ಮಾಪಕರು ಕೂಡ ಆದರು. ಪ್ರಸಿದ್ಧ ನಿರ್ದೇಶಕ CV ಶ್ರೀಧರ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ವಾಸು ಅವರು ಚಿತ್ರರಂಗವನ್ನು ಪ್ರವೇಶಿಸಿದರು. ಆರಂಭದಲ್ಲಿ ಸಂತಾನ ಭಾರತಿ ಅವರೊಂದಿಗೆ ಜಂಟಿಯಾಗಿ ನಿರ್ದೇಶನ ಮಾಡಲು ಪ್ರಾರಂಭಿಸಿದ ಇವರು ನಂತರ ಸ್ವತಂತ್ರ ನಿರ್ದೇಶಕರಾಗಿ ಗುರುತಿಸಿಕೊಳ್ತಾರೆ. 1986 ಬಿಡುಗಡೆಯಾದ ಗುರಿ ಚಿತ್ರದ ಮೂಲಕ ಪಿ ವಾಸು ಅವರು ಸ್ವತಂತ್ರ ನಿರ್ದೇಶಕರಾಗಿ ಕನ್ನಡಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ವಾಸು ಅವರ ಜೀವನಕ್ಕೆ ದೊಡ್ಡ ತಿರುವನ್ನು ನೀಡಿದಂಥ ಸಿನಿಮಾ ಅಂತಾನೆ ಹೇಳ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗಿನ ಕಾಂಬಿನೇಷನ್ ಕೂಡ ತುಂಬಾ ವರ್ಕ್ ಆಯಿತು ಅವರದು. ವಿಷ್ಣುವರ್ಧನ್ ಅವರೊಂದಿಗೆ ಜಯಸಿಂಹ, ದಾದಾ, ಆಪ್ತ ಮಿತ್ರ ಮತ್ತು ಆಪ್ತ ರಕ್ಷಕನಂತಹ ಸಾರ್ವಕಾಲಿಕ ಹಿಟ್ ಚಿತ್ರಗಳನ್ನು ನೀಡಿದರು. ಮತ್ತು ಬಹಳಷ್ಟು ಚಿತ್ರಗಳನ್ನು ಅವರು ವಿಷ್ಣುವರ್ಧನ್ ಅವರ ಜೊತೆಗೇನೆ ಅಂದರೆ ವಿಷ್ಣುವರ್ಧನ್ ಅವರಿಗೆ ನಿರ್ದೇಶನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 2004 ತೆರೆ ಕಂಡಂತಹ ಆಪ್ತ ಮಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸೈಕಾಲಜಿಕಲ್ ಹಾರರ್ ಚಿತ್ರ. ಈ ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭಿಸಿತ್ತು. ಮೂಡಿ ಬರ್ತಾ ಇದೆ ಆಪ್ತ ರಕ್ಷಕ ಚಿತ್ರದ ಗೀತೆ, SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಾಗವಲ್ಲಿ.
1: ಸಮಯ ಆಗಿದೆ 4:50 ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಸ್ನೇಹಿತರೆ. ಪಿ ವಾಸು ಅವರ ಜನ್ಮದಿನದ ಪ್ರಯುಕ್ತ ಅವರ ನಿರ್ದೇಶನದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳ್ತಾ ಇದ್ವಿ. ಶಿವರಾಜ್ಕುಮಾರ್ ಅಭಿನಯದ ಶಿವಲಿಂಗ ಮತ್ತು ಆಯುಷ್ಮಾನ್ ಭವ ಚಿತ್ರಗಳು ವಾಸು ಅವರ ಹಾರರ್ ಇನ್ವೆಸ್ಟಿಗೇಷನ್ ಶೈಲಿಗೆ ಹೆಸರುವಾಸಿಯಾದವು. ವಿ ರವಿಚಂದ್ರನ್ ಅವರೊಂದಿಗೆ ದೃಶ್ಯ ಮತ್ತು ದೃಶ್ಯ ಎರಡು ಅಂತಹ ಕ್ರೈಮ್ ಥ್ರಿಲ್ಲರ್ ಚಿತ್ರಗಳನ್ನು ನಿರ್ದೇಶಿಸಿ ಯಶಸ್ಸನ್ನು ಕೂಡ ಕಂಡುಕೊಂಡರು ವಾಸು ಅವರು. ಫಿಲ್ಮ್ಫೇರ್ ಪ್ರಶಸ್ತಿ ಆಪ್ತ ಮಿತ್ರ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ತು. ತಮಿಳುನಾಡು ಚಿತ್ರದಿಂದ ತಮಿಳಿನ ಚಿನ್ನ ತಂಬಿ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ 60 ಚಿತ್ರಗಳನ್ನು ನಿರ್ದೇಶಿಸಿದ ಹೆಗ್ಗಳಿಕೆ ಪಿ ವಾಸು ಅವರದ್ದು. ಬಹಳಷ್ಟು ಸಂದೇಶಗಳು ಕೂಡ ಬಂದು ನಮ್ಮನ್ನು ತಲುಪಿವೆ. ಈಗಿನ ಪರಿಮಳ ಕಾರ್ಯಕ್ರಮದಲ್ಲಿ ವಾಸು ಅವರ ಸಿನಿಮಾಗಳ ಬಗ್ಗೆ ಮಾಹಿತಿ ಜೊತೆಗೆ ಉತ್ತಮ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹನುಮಂತಪ್ಪ ಮಡಿವಾಳರ ಜಗಳೂರಿಂದ ಸಂದೇಶವನ್ನು ಕಳಿಸಿದರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ ಅವರು ಹೇಳ್ತಾ ಇದ್ದಾರೆ, ನಿರ್ದೇಶಕ ಪಿ ವಾಸು ಅವರ ಕಲಾತ್ಮಕ ನಿರ್ದೇಶಕರ ಸಾಲಿನಲ್ಲಿ ಅದರಲ್ಲೂ ವಿಷ್ಣುವರ್ಧನ್ ಅವರ ಅನೇಕ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ನಮ್ಮ ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ ಅಂತ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿಯವರು ಕೂಡ ಸಂದೇಶ ಕಳಿಸಿದ್ದಾರೆ. ಪಿ ವಾಸು ಅವರನ್ನು ಕುರಿತಾದ ಪರಿಮಳ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು, ಅವರ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ವಿಸ್ತೃತವಾದ ಮಾಹಿತಿ ಜೊತೆಗೆ ಅದ್ಭುತವಾದ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ಅನಂತಾನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕನ್ನಡ ಭಾಷೆಯನ್ನು ಲೀಲಾ ಜಾಲವಾಗಿ ಮಾತನಾಡುವ ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಿರ್ದೇಶಕ ಪಿ ವಾಸುರವರ ನಿರ್ದೇಶನದ ಕೆಲವು ಕನ್ನಡ ಗೀತೆಗಳು ಪ್ರಸಾರವಾಗಿದ್ದು ಮನಸ್ಸಿಗೆ ಖುಷಿ ಕೊಡುತ್ತು. ಈ ನಿರ್ದೇಶಕ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರಲಿ ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಆ ಸಂದೇಶವನ್ನು ಕಳಿಸಿದರೆ. ಹರೀಶ್ ಮಲ್ಲೇಶ್ವರಂ ಅವರು ಕೂಡ ಸಂದೇಶವನ್ನು ಕಳಿಸಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಕೂಡ ವಾಸು ಅವರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಮಯ ಆಗಿದೆ 4:52:56 ಹೇಳ್ತಾ 53 ಆಗೇ ಹೋಯ್ತು. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಪರಿಮಳ ಕಾರ್ಯಕ್ರಮದ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಪಿ ವಾಸುರವರ ಜನ್ಮದಿನದ ಪ್ರಯುಕ್ತ ಮೂಡಿಬಂದ ಗೀತೆಗಳು ಹಾಗೂ ಮಾಹಿತಿಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಮ್ಮೆಲ್ಲ ಪ್ರೀತಿಯ ಕೇಳುಗರನ್ನು ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.8

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ದ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು, ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು, ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜನೆ ರೂಪಿಸಿದೆ. ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಕೇವಲ ಎರಡು ಚರಣಗಳಿಗೆ ಸೀಮಿತಗೊಳಿಸುವ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ಜೀವನದಲ್ಲಿ ಸುಧಾರಣೆ ತರಲು ಶಿಕ್ಷಣವು ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಯುದ್ದ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕತೆಯು ಅತ್ಯುತ್ತಮ ಬೆಳವಣಿಗೆ ಹೊಂದಿದೆ ಎಂದು ತಿಳಿಸಿದ್ದಾರೆ. ಭಾರತದ ರಫ್ತಿನ ಬೆಳವಣಿಗೆ ಆಮದಿಗಿಂತ ಹೆಚ್ಚಾಗಿದ್ದು, ಆಗಸ್ಟ್ನಲ್ಲಿ ಸರಕುಗಳ ರಫ್ತು ಶೇಕಡಾ 26.12% ಏರಿಕೆಯೊಂದಿಗೆ 43.18 ಬಿಲಿಯನ್ ಡಾಲರ್ಗೆ ತಲುಪಿದೆ. ಇದೇ ಮೊದಲ ಬಾರಿಗೆ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2029ರಲ್ಲಿ ದಕ್ಷಿಣ ಆಫ್ರಿಕಾದ ನೈರೋಬಿಯಲ್ಲಿ ನಡೆಯಲಿದೆ. 2031ರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಜರ್ಮನಿಯ ಮ್ಯೂನಿಚ್ ಆತಿಥ್ಯ ವಹಿಸಲಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರು ಪಂದ್ಯಗಳ ಟಿ20 ಸರಣಿಯ ಎರಡನೇ ಪಂದ್ಯ ಇಂದು ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:04:04.

ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 6:02 ಸೇಫ್ ಡ್ರೈವ್ನ ಮುಂದುವರೆದ ಭಾಗವಾಗಿ ಗಾನ ಭಜನ. ಈ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಒಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀವಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:02 ಗಾನ ಭಜನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:00 ವಾರ್ತಾ ಮುಖ್ಯಾಂಶಗಳು. 8:02 ನಿಮ್ಮ ಆಯ್ಕೆ, ಕರೆಯನ್ನ ಮಾಡಿ ಹಾಡನ್ನ ಕೇಳಿ. 9:15 ಹಿಂದಿ ಮೆಲೋಡಿಯಸ್ ಚಿತ್ರ ಗೀತೆಗಳ ಕಾರ್ಯಕ್ರಮ ಇರುತ್ತೆ, ತಪ್ಪದೆ ಕೇಳಿ. 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಂಜೆ ನೀವು ಕೇಳಬಹುದು.

ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:05 ನಾದೋಪಾಸನೆ, ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕನ್ನಡ ರತ್ನ ಭಂಡಾರದ ಜೊತೆಗೆ. ನಂತರ ಭಾವಗೀತೆಗಳನ್ನು ಕೇಳಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಈ ಕಾರ್ಯಕ್ರಮದಲ್ಲಿ ವಿಷಯ ರಕ್ತಹೀನತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ಸರ್ಕಾರ. ಇನ್ನು ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ, 9:00 ಇರುತ್ತೆ. ಸರಿಯಾಗಿ 9:00 ಇಂದಿನ ವಿಶೇಷ ಅಂದರೆ ಆ ದಿನದ ವಿಶೇಷತೆಯ ಬಗ್ಗೆ, ವಿಶೇಷ ವಿಷಯಗಳ ಬಗ್ಗೆ ಮಾತನಾಡ್ತಾರೆ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಕರೆ ಆ ಕರೆಗೆ ನಮ್ಮ ಹಾಡು. 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ನಾಳೆ ಪದಬಂಧ ಕೇಳಲಿದ್ದೀರಿ. 2:15 ಸ್ಪಂದನ, 2:45 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನು ಕೇಳಬಹುದು. 3:00 ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ ಮುಕ್ತ ಮಾತುಕತೆ ಸಿನಿಮಾ ಸಂಬಂಧಿತ ವಿಷಯದೊಂದಿಗೆ. ಇನ್ನು 5:02 ಕಾರ್ಯಕ್ರಮ ವಿವರಣೆ. ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳು. 6:02 ಎಂದಿನಂತೆ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜಾನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಮಧುರ ಆಲಾಪ. 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ, ಪ್ರೀತಿ ಪ್ರೇಮದ ಕುರಿತು ಮಾತು, ಹಾಗೆಯೇ ಒಂದಷ್ಟು ಒಳ್ಳೆಯ ಚಿತ್ರಗೀತೆಗಳು ನಿಮಗಾಗಿ. ಇದಾಗಿತ್ತು ಕಾರ್ಯಕ್ರಮಗಳ ಪರಿಚಯ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕಾರ್ಯಕ್ರಮದ ಮೊದಲಿಗೆ ಅಂದರೆ ಗೇಮ್ ಶೋ, ಇವತ್ತಿನ ಸೇಫ್ ಡ್ರೈವ್ನ ಮೊದಲ ಕಾರ್ಯಕ್ರಮದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಮೊದಲಿಗೆ

ಪ್ರಸಾರವಾಗುವಂತಹ ಗೀತೆ ಯಾವ ಚಿತ್ರದ್ದು ಅಂತ ನೀವು ಪ್ರಶ್ನೆ ಕೇಳೋದಾದರೆ, ಇದು ಎಂಥ ಪ್ರೇಮವಯ್ಯ ಈ ಚಿತ್ರದ ಗೀತೆ. ಉನ್ನಿಕೃಷ್ಣನ್ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಡಿ ಭರತ್ ಅವರು ಬರೆದಂತಹ ಗೀತೆಗೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನ

ಮನಸ್ಸಿಗೆ ಇಷ್ಟಪಟ್ಟು ಹತ್ತಿರ ಅನಿಸುವಂತಹ ಪದೇ ಪದೇ ಕೇಳಬಯಸುವಂತಹ ಮತ್ತೊಂದು ಗೀತೆ ಸ್ನೇಹ ಲೋಕ ಚಿತ್ರದ್ದು ಇನ್ನೀಗ ಪ್ರಸಾರ ಆಗ್ತಾ ಇದೆ. ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ಸೋನು ನಿಗಮ್ ಅವರ ಧ್ವನಿ.

ಟೈಟಾನಿಕ್ ಹೀರೋಯಿನ್ಗೆ ಕನಸು ಮನಸ್ಸು ಎರಡೂ ಮೀಸಲು ಅಂತ ಹೇಳ್ತಾ ಇದ್ದಾರೆ. ಆದರೆ ಹೃದಯ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದೆ. ಆ ಪ್ರಶ್ನೆಗೆ ಉತ್ತರಿಸೋರು ಯಾರು, ಪ್ರಶ್ನೆಗಳು ಏನು, ಈ ಹಾಡಲ್ಲಿ ಕೇಳಿ ಬನ್ನಿ.

AK-47 ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾರಥ್ಯದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಇತ್ತು. ಅನೇಕ ಪ್ರಶ್ನೆಗಳಂತೂ ಮೂಡಿ ಬರ್ತಾ ಇದೆ. ಆದರೆ ಇಲ್ಲಿ ಬಣ್ಣದ ಚಿಟ್ಟೆ ಒಂದಷ್ಟು ಸಾಲುಗಳನ್ನು ಪೋಣಿಸಿ ಒಂದು ಹಾಡನ್ನು ಹೇಳಬೇಕು ಅಂತ ಹೇಳ್ತಾ ಇದೆ. ಅದು ಏನು ಹೇಳತ್ತೆ ಬಣ್ಣದ ಚಿಟ್ಟೆ ಕೇಳೋಣ ಬನ್ನಿ. ಕುಸುಮ ಅವರ ಧ್ವನಿಯಲ್ಲಿದೆ. ಶಾಂಭವಿ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ.

ಮನಸ್ಸು ಹೃದಯ ಇವುಗಳ ಪ್ರಶ್ನೆಗಳು ಇವೆಲ್ಲದರ ಮಧ್ಯೆ ನಮ್ಮ ಹೀರೋ ಶಿವ ಎಂಥವನು ತಿಳಿಸ್ಬೇಕಾಗಿತ್ತು. ಹಾಗಾಗಿ ಪುರುಷೋತ್ತಮ ಚಿತ್ರದ ಈ ಗೀತೆ ಪ್ರಸಾರ ಆಯಿತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಹಂಸಲೇಖ ಅವರದ್ದೇ

ಸಂಗೀತ ಸಾಹಿತ್ಯದಲ್ಲಿ. ಇನ್ನು ಕೆಲವು ಸಾರಿ ನಾವು ಅಂದ್ಕೊಂಡಂಗೆ ಎಲ್ಲವೂ ಆಗತ್ತಾ ಇಲ್ವಾ ಆದರೆ ಗೊತ್ತಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅವಾಗೇನು ಮಾಡೋದು? ಕೆ ಎಸ್ ನರಸಿಂಹಸ್ವಾಮಿಯವರ ಧ್ವನಿಯ ಸಾಹಿತ್ಯದಲ್ಲಿ ಮೂಡಿ ಬರುವಂತಹ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಸಿ ಅಶ್ವಥ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಚಿತ್ರ ಮೈಸೂರು ಮಲ್ಲಿಗೆ.

0: ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರು ಬರೆದಂತಹ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದೇ ಸಂಗೀತ ನಿರ್ದೇಶನ ಸಹ ಈ ಗೀತೆಯದ್ದು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು

0: ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಇವತ್ತಿನ ಕಾರ್ಯಕ್ರಮವನ್ನು ಮೆಚ್ಚಿ ಅನೇಕ ಗೆಳೆಯರು ಸಂದೇಶಗಳನ್ನು ಕಳಿಸಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಹಾಡುಗಳು ಸೂಪರ್ ಆಗಿತ್ತು, ಪ್ರಾರಂಭದಿಂದ ಕೇಳ್ತಾ ಇದ್ದೀನಿ ಅಂತ. ಹಾಗೇ ತುಂಬ ದಿನಗಳ ನಂತರ ಮೆಸೇಜ್ ಮಾಡ್ತಾ ಇದ್ದೀನಿ, ಹಾಡುಗಳಂತೂ ಕೇಳ್ತಾ ಇದ್ದರೆ ಇನ್ನಷ್ಟು ಮತ್ತಷ್ಟು ಕೇಳಬೇಕು, ಸಖತ್ತಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಈ ಒಂದು ಇಳಿ ಸಂಜೆಯಲ್ಲಿ ಈ ರೀತಿಯ ಗೀತೆಗಳನ್ನು ಕೇಳೋದು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ ಹೇಳ್ತಾ ಇದ್ದಾರೆ, ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಸಖತ್ತಾಗಿರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಮನು ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ರವಿವರ್ಮ ಚಿತ್ರದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ. ನೆನಪುಗಳು ಎಲ್ಲ ಕ್ರೋಢೀಕರಿಸಿ ಒಂದು ಕಡೆ ಸೇರಿದ್ರೆ ಅದು ಹಾಡಿನ ರೂಪ ಪಡೆದ್ರೆ ಆ ಹಾಡು ಧ್ವನಿಯಾಗಿ ಪದಗಳ ರೂಪದಲ್ಲಿ ಹೀಗೆ ಧ್ವನಿಸುತ್ತೆ ಅಂತ ಕೇಳಬಹುದು.

ನೆನಪುಗಳು ಹಾಗೆ ಮರೆಯೋದಕ್ಕೆ ಕಷ್ಟ ಆಗುತ್ತೆ, ಆದರೆ ಈಗ ಸಮಯ ಹೇಳ್ತಾ ಇದೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು ಒಂದು ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ದ್ವಿಪಕ್ಷೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ರಚನಾತ್ಮಕ ಅಸಮತೋಲನ ಮತ್ತು ಪೂರೈಕೆ ಸರಪಳಿಯ ಸವಾಲುಗಳಂತಹ ವಿಷಯಗಳ ಕುರಿತಾದ ಕಳವಳಗಳನ್ನು ಪರಿಹರಿಸಲು ಭಾರತ ಮತ್ತು ಚೀನಾ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವವಾಗಿದ್ದು ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿಂದು ಆಯೋಜಿಸಿದ್ದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 778 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,004 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 280 ಅಂಕ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,119 ಅಂಕ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.96 ರೂಪಾಯಿಯಷ್ಟಾಗಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ 2ನೇ ಟಿ20 ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮದ ಮುಂದುವರೆದ ಭಾಗ ಗಾನ ಬಜಾನ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿನ್ನೆಯಷ್ಟೇ ಗೌರಿ ಗಣೇಶ ಹಬ್ಬವನ್ನು ತುಂಬ ಪ್ರೀತಿಯಿಂದ ಹಾಗೆಯೇ ಖುಷಿಯಿಂದ ಆಚರಿಸಿದ್ದೀವಿ. ಗಣೇಶನನ್ನು ಮನೆಗೆ ಬರ್ಮಾಡ್ಕೊಂಡಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಅಂತ ನೀವು ತಿಳಿದುಕೊಳ್ಳುವ ಮುನ್ನ ಶಾರದೆಗೆ ನಮಸ್ಕರಿಸಿ, ಹೇ ಶಾರದೆ ಅಂತ ಹೇಳುವಂತಹ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಆಶಾ ಭಟ್ ಅವರು ಧ್ವನಿಯಾಗಿರುವ ಗೀತೆ ಇದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಚಿತ್ರದ ಗೀತೆ.

ಈ ಲೋಕವೇ ರಂಗಶಾಲೆ, ತಂತಾನೇ ನಡೆಯುತ್ತಾ ಇರುತ್ತೆ. ಪಾಲಿಗೆ ಬಂದಂತಹ ಪಾತ್ರವನ್ನ ನಿರ್ವಹಿಸಿ ಹೋಗ್ತಾ ಇರಬೇಕಷ್ಟೆ ಅಲ್ವಾ. ಎಷ್ಟು ಚಂದದ ಸಾಲುಗಳು ಚಿತ್ರದ ಗೀತೆಯಲ್ಲಿ ಮೂಡಿಬಂದಿದೆ. ಕವಿಯ ಕಲ್ಪನೆಯೇ ಹಾಗೆ, ಬದುಕನ್ನ ಬದುಕಿನ ಪೂರ್ತಿ ಚಿತ್ರಣವನ್ನ ಎರಡು ಸಾಲಲ್ಲಿ ಕಟ್ಟಿಕೊಟ್ಬಿಡ್ತಾರೆ. ಇನ್ನೇನು ಹೇಳೋಕೆ, ಇನ್ನೇನು ಉಳಿದಿದೆ ಅಂತ ಅನ್ಸ್ಬಿಡುತ್ತೆ, ಕೇಳಕ್ಕೆ ಏನಿದೆ ಅಂತ ಅನ್ಸ್ಬಿಡುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಷಯಕ್ಕೆ ಬರೋದಾದರೆ, ನಿನ್ನೆಯಷ್ಟೇ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ಕೊಂಡು ಸಂಭ್ರಮದಿಂದ ಎಲ್ಲರೂ ಖುಷಿಯಾಗಿ ಮುಂದಿನ ಹಬ್ಬಗಳಿಗೆ, ಹಾಗೆಯೇ ಮುಂದಿನ ದಿನಗಳಿಗೆ ಸಂತೋಷ ಹೀಗೆ ಇರಲಿ ಅಂತ ಆಸೆಯಿಂದ ಆಶಯದಿಂದ ಬದುಕನ್ನು ನಿರ್ವಹಿಸ್ತಾ ಇದ್ದೀವಿ. ಸಂಜೆಯ ಸಮಯ 6:08:58. ಇನ್ನು ಪ್ರತಿ ಊರಲ್ಲಿ ಗಣೇಶನ ಪ್ರತಿಷ್ಠಾಪನೆ ಹಿಂದೆ ಸಂಖ್ಯೆಯಲ್ಲಿ ಇಷ್ಟು ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇತ್ತೀಚೆಗಂತೂ ಪ್ರತಿ ರಸ್ತೆಯಲ್ಲಿ 2-3 ಗಣೇಶವನ್ನು ಕೂತಿರ್ಸ್ತಾರೆ. ಅದರಲ್ಲೂ ವಯಸ್ಸಿನ ಮಿತಿಯನ್ನು, ಗಡಿಯನ್ನು ದಾಟಿ ಗಣೇಶ ಕೂರಿಸ್ತಾ ಇದ್ದೀವಿ. ನನಗೆ ಸ್ವಲ್ಪ ದುಡ್ಡು ಕೊಡಿ ಅಂತ

ಹೇಳ್ತಾರೆ ಅಥವಾ ಸಹಾಯ ಮಾಡಿ ಅಂತ ಹೇಳ್ತಾರೆ, ಗಣೇಶನ ಕಲೆಕ್ಷನ್ ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಗಣೇಶನನ್ನು ಈ ಒಂದು ಎರಡು ವಾರಗಳಲ್ಲಿ ಹಲವಾರು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಕುತ್ತರಿಸಿ ಸಂಭ್ರಮಿಸಿ ಪ್ರೀತಿಯಿಂದ ಭಕ್ತಿಯಿಂದ ಎಲ್ಲವನ್ನು ಆಚರಿಸಿ ಅಂದರೆ ಗಣೇಶನ ಹಬ್ಬವನ್ನು, ಗಣೇಶನ ಜೊತೆಗೆ ಇದು ಒಂದು ರೀತಿ ಎಲ್ಲರೂ ಸೇರುವಂತಹ ಸಮಯ, ಒಗ್ಗೂಡುವಂತಹ ಸಮಯ. ಆದರೆ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಊರಿನಲ್ಲಿ ನಿಮಗೆ ವಿಶೇಷ ಅನಿಸುವಂತಹ, ವಿಭಿನ್ನ ಅನಿಸುವಂತಹ ಗಣೇಶನ ಮೂರ್ತಿ ಸಾಕಷ್ಟು ಇರುತ್ತೆ. ಹಾಗಾಗಿ ನೀವು ಇದುವರೆಗೆ ನೋಡಿದಂತಹ ಅಥವಾ ಇತ್ತೀಚೆಗೆ ನೋಡಿದಂತಹ ಅಥವಾ ಈ ವರ್ಷ ನೋಡಿದಂತಹ ಯಾವ ಗಣೇಶನ ಮೂರ್ತಿ ನಿಮಗೆ ಎಷ್ಟು ವಿಭಿನ್ನ ಅನ್ನಿಸ್ತು, ಎಷ್ಟು ಚಂದ ಅನ್ನಿಸ್ತು, ವಿಶಿಷ್ಟ ಅನ್ನಿಸ್ತು, ಈ ಬಗ್ಗೆ ಸಂದೇಶವನ್ನು ಕಳಿಸಿ. ಹೇಗದು ವಿಭಿನ್ನ ಇದೆ, ನಿಮ್ಮೂರಿನಲ್ಲಿ ಯಾವ ರೀತಿಯ ಸಂಭ್ರಮ ಈ ವರ್ಷ ಮನೆ ಮಾಡ್ತು ಗಣೇಶನ ಜೊತೆಯಲ್ಲಿ, ಅಂದರೆ ಯಾವ ರೀತಿಯ ಗಣೇಶನನ್ನು ಹೇಗೆಲ್ಲ ಕೂರಿಸ್ಕೊಂಡಿದ್ದೀರಿ, ಅಂದರೆ ಗಣೇಶನ ವಿಗ್ರಹ ಹೇಗಿದೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಂದೇಶದ ಮುಖಾಂತರ. ಎಷ್ಟು ವಿಭಿನ್ನವಾಗಿದೆ ನಿಮ್ಮ ಗಣೇಶ ಈ ವರ್ಷದಲ್ಲಿ, ಈ ಸಾಲಿನಲ್ಲಿ ಅಥವಾ ನೀವು ಹಿಂದೆ ನೋಡಿದಂತಹ ಗಣೇಶ, ಈ ಬಗ್ಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489130129 9489130129. ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ಕೆಳಗಡೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ವಿಷಯ ಏನಪ್ಪ ಅಂದರೆ, ನಿಮ್ಮ ಊರಲ್ಲಿ ಎಷ್ಟು ವಿಶಿಷ್ಟವಾಗಿ ವಿಭಿನ್ನವಾಗಿ ಗಣೇಶನನ್ನು ಯಾವ ಬೀದಿಯಲ್ಲಿ ಯಾವ ರೀತಿಯಲ್ಲಿ ಕೂರಿಸಿದ್ದಾರೆ, ನೀವು ನೋಡಿದಂತಹ ಅಷ್ಟು ವಿಭಿನ್ನ ರೀತಿಯ ಗಣೇಶ ಯಾವುದು ಅಂತ ಸಂದೇಶದ ಮುಖಾಂತರ ತಿಳಿಸಿ ಅಂತ ಹೇಳಿದ್ದೆ. ಹಾಗೆಯೇ ನೀವು ಸಂದೇಶ ಕಳಿಸುವಾಗ ದಯವಿಟ್ಟು ಸ್ಫುಟವಾಗಿರಲಿ ಸ್ಪಷ್ಟವಾಗಿರಲಿ ನಿಮ್ಮ ಹೆಸರು ಮತ್ತು ಸ್ಥಳವನ್ನು ಬರೆಯೋದನ್ನು ಕಳಿಸ್ಬೇಡಿ, ಮರಿಬೇಡಿ. ಯಾಕೆ ಅಂದರೆ ನಿಮ್ಮ ಊರು ಯಾವುದು, ಎಲ್ಲಿಂದ ಸಂದೇಶ ಕಳಿಸ್ತಾ ಇದ್ದೀರಾ, ಹಾಗಾಗಿ ಏನು ವಿಶೇಷತೆ ಅಂತ ನಮ್ಗೆ ಆಗ ತಿಳಿಯುತ್ತೆ. ಇನ್ನು ಈ ಗಣೇಶನ ವಿಷಯ ಬಂದಾಗ ಅನೇಕ ರೀತಿಯ ಗಣೇಶಗಳನ್ನು ನಾವು ಈಗಾಗಲೇ ನೋಡಿರ್ತೀವಿ. ದೊಡ್ಡ ರಾಕ್ಷಸನ ಬಾಯಿಯಲ್ಲಿ ಒಳಗಡೆ ಹೋದರೆ ನಮಗೆ ಗಣೇಶನ ವಿಗ್ರಹ ಕಾಣುತ್ತೆ. ಅಥವಾ ನಮಗೆ ಗೊತ್ತಿರೋ ಹಾಗೆ ಗಾಡ್ಜಿಲ್ಲಾ, ಜಿಂಪಾಜಿ, ಹೀಗೆ ಬೇರೆ ಬೇರೆ ರೀತಿಯ ಆಕಾರ ವಿಭಿನ್ನ ರೀತಿಯಲ್ಲಿ ಅನಿಸುವಂತಹ, ವಿಶೇಷ ಅನಿಸುವಂತಹ, ಕುತೂಹಲ ಹುಟ್ಟಿಸುವಂತಹ ಏನಿದೆ ಮುಂದೆ, ಏನು ಹೊಸ ರೀತಿಯ ಅನುಭವವನ್ನು ಇವರು ಗಣೇಶನನ್ನು ತೋರಿಸುವ ಮುನ್ನ ನಮಗೆ ತೋರಿಸ್ತಾರೆ. ಹಾಗೆಯೇ ನಮ್ಮ ಗಣೇಶ ಈ ದಿನ ಯಾವ ರೀತಿ ಅಲಂಕೃತವಾಗಿದ್ದಾನೆ, ಹೇಗೆಲ್ಲ ಪ್ರಸಾದ ಇರುತ್ತೆ, ಹೀಗೆ ಎಲ್ಲವನ್ನು ಕುತೂಹಲವಾಗಿ ಇಟ್ಟು ಗಣೇಶನ ಹಬ್ಬ ವಿಶೇಷ ಅನಿಸುತ್ತೆ, ವಿಶಿಷ್ಟ ಅನಿಸುತ್ತೆ. ಪ್ರತಿ ಊರಲ್ಲೂ ಇಷ್ಟೇ ಸಂಭ್ರಮ, ಇಷ್ಟೇ ಖುಷಿಯಿಂದ ಆಚರಿಸ್ತಾರೆ. ಹಾಗೆಯೇ ಆ ಊರಿನ ವಿಶೇಷತೆ ಏನು ಅನ್ನೋದ್ರ ಮೇಲೂ ಸಹ ಕೆಲವು ಕಾನ್ಸೆಪ್ಟ್ಗಳಿರುತ್ತೆ. ಹಾಗೆಯೇ ನಮ್ಮ ದೇಶದ ವಿಶಿಷ್ಟ ವ್ಯಕ್ತಿಗಳು ಅಥವಾ ಈ ವರ್ಷ ಬಿಡುಗಡೆಯಾದಂತಹ ಪಾಪ್ಯುಲರ್ ಚಿತ್ರಗಳು, ತುಂಬ ಎಕ್ಸ್ಪೆಕ್ಟ್ ಆಗಿರುವಂತಹ ಪಾತ್ರಗಳು, ಆ ಚಿತ್ರದ ಪಾತ್ರಗಳನ್ನು ಗಣೇಶನ ಮುಂದೆ ವಿಗ್ರಹಗಳಾಗಿ ನಿಲ್ಲಿಸಿರ್ತಾರೆ. ಅದೊಂದು ರೀತಿಯ ಆಕರ್ಷಣೆ ಅಂತ ಹೇಳಬಹುದು.

ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್ ಅಂತ ಹೇಳ್ತೀವಿ. ಹಾಗೇನೆ ಗಣೇಶ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕೆರೆಲ್ ಬಿತ್ತ, ದೊಡ್ಡ ಕೆರೆಯಲ್ಲಿ ಎತ್ತ. ಹಾಗೇನೆ ಗಣೇಶನಿಗೆ ಜೈವಾಗ್ಲಿ, ಗಣೇಶ ಬಪ್ಪ ಮೌರ್ಯ ಅಂತೆಲ್ಲ ಆಗಾಗ್ಗೆ ಈ ಗಣೇಶನ ಹಬ್ಬದ ಸಂಭ್ರಮದಲ್ಲಿ ಹೇಳುವಂತಹ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆದರೆ ನಿಮ್ಮ ಸಂದೇಶಗಳು ಯಾಕೋ ಸಿಕ್ಕಾಪಟ್ಟೆ ಸ್ಲೋ ಆಗಿದೆ ಅಂತ ಭಾವಿಸ್ತೀನಿ. ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಧಾನವಾಗಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗಣೇಶನ ವಾಹನ ಏನು ಹೇಳಿ? ಇಲಿ. ಇಲಿ ನಮಗೇನಾದ್ರು ಕಾಣಿಸಿದ್ರೆ ಅಥವಾ ನಾವು ಇಲಿಗೇನಾದ್ರು ಕಾಣಿಸಿದ್ರೆ ನಾವಂತೂ ಅವ್ತ್ಕೊಳ್ಳಲ್ಲ, ಆದರೆ ಇಲಿ ಅಂತೂ ತುಂಬ ಫಾಸ್ಟಾಗಿ ಹೋಗಿ ಬಿಲಕ್ಕೆ ಸೇರ್ಕೊಳತ್ತೆ ಅಥವಾ ಅವ್ತ್ಕೊಳತ್ತೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹೋಗುತ್ತೆ, ಯಾಕೆಂದರೆ ಹಿಡ್ಕೊಬಿಡ್ತೀವಿ, ಒಡಿತೀವಿ ಅಂತ ಅದಕ್ಕೆ ಭಯ. ಆದರೆ ನಿಮ್ಮ ಸಂದೇಶಗಳು ಯಾಕೋ ಸಿಕ್ಕಾಪಟ್ಟೆ ಸ್ಲೋ ಆಗಿದೆ. ಇಲಿಯ ರೀತಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ನೀವು ಬರಬೇಕು. ಗಣೇಶನ ವಾಹನ ಇಲಿ ಆಗಿದೆ. ಇನ್ನು ಎಲ್ಲವನ್ನು ಪ್ರೀತಿಯಿಂದ ಪೂಜಿಸ್ತೀವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಹಾಗಾಗಿ ಗಣೇಶನ ಹಬ್ಬ ತುಂಬ ಖುಷಿಯಿಂದ ನೀವೆಲ್ಲ ಮಾಡಿದ್ದೀರಿ, ಹಾಗೆಯೇ ಸಂಭ್ರಮಿಸಿದ್ದೀರಿ. ಎಲ್ಲರ ಜೊತೆಗೂಡಿ ಅಂದರೆ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಸೇರಬೇಕು. ಆ ಒಂದು ಪ್ರೀತಿ, ಆ ಒಂದು ಖುಷಿ, ಅದಕ್ಕಾಗೇ ಹಬ್ಬಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಸಂಭ್ರಮದಿಂದ ಆಚರಿಸ್ತೀವಿ ಅಂತ ಭಾವಿಸ್ತಾ ಮುಂದಿನ ಗೀತೆಗೆ ಹೋಗುವ ಮುನ್ನ ನಿಮ್ಮ ಸಂದೇಶ ಇನ್ನಷ್ಟು ಹರಿದು ಬರಲಿ ಅಂತ ಹೇಳ್ತಾ, ಯಾಕೆಂದರೆ ಗಣೇಶನ ಪ್ರತಿ ಏರಿಯಾಲು, ಪ್ರತಿಯೊಂದು ರಸ್ತೆಗಳ ಬದಿಯಲ್ಲಿ ಎಲ್ಲ ರೀತಿಯ ಎಲ್ಲರೂ, ಎಲ್ಲ ವರ್ಗದ ಜನರು ಸೇರಿ ಸಂಭ್ರಮಿಸ್ತಾರೆ. ನಿಮ್ಮ ಸಂಭ್ರಮ ಹೇಗಿದೆ, ನಿಮ್ಮೂರಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಆಚರಿಸ್ತಾ ಇದ್ದಾರೆ, ಎಷ್ಟೆಲ್ಲ ವಿಭಿನ್ನವಾಗಿ ಹೇಗೆಲ್ಲ ಅವರು ಹಣವನ್ನು ಸಹ ಸಂಗ್ರಹ ಮಾಡಿರ್ತಾರೆ, ಯಾಕೆಂದರೆ ಅದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ, ಕಾರ್ಯಕರ್ತರಿರ್ತಾರೆ, ಅದಕ್ಕಾಗಿ ಸಾಕಷ್ಟು ದಿನಗಳ ಶ್ರಮ ಇರುತ್ತೆ, ಪ್ಲಾನ್ ಇರುತ್ತೆ, ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಈ ವರ್ಷ ನಾವು ಸುತ್ತಮುತ್ತ ಎಲ್ಲರೂ ಹೆಸರಾಗುವಂತೆ ಹೇಳುವಂತೆ ಆ ರೀತಿಯ ಗಣೇಶನನ್ನು ಕೂರಿಸ್ಬೇಕು ನಮ್ಮೂರಲ್ಲಿ ಅಂತ ಯೋಚನೆ ಎಲ್ಲರೂ ಮಾಡಿರ್ತಾರೆ.

ಸಂದೇಶಗಳಂತೂ ಹರಿದು ಬರ್ತಾ ಇದೆ. ಆದರೆ ಯಾಕೋ ಟೆಸ್ಟ್ ಕ್ರಿಕೆಟ್ ಥರ ತುಂಬ ನಿಧಾನವಾಗಿ ಬರ್ತಾ ಇದೆ. ಒನ್ ಡೇ ಮ್ಯಾಚ್ ಥರ, ಐ ಪಿ ಎಲ್ ಥರ, ಅಂದರೆ ಟಿ ಟ್ವೆಂಟಿ ಥರ ಬೇಗ ಬೇಗ ಸಂದೇಶಗಳು ಹರಿದು ಬರಲಿ ಅಂತ ಹೇಳ್ತಾ, ಇನ್ನು ಇಲ್ಲೊಬ್ಬರು ಗೆಳೆಯರು ಮೆಸೇಜ್ ಮಾಡಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ನಮ್ಮ ಮನೇಲಿ ವಿಭಿನ್ನವಾಗಿ ಗಣೇಶನನ್ನು ಕೂರಿಸಿದ್ವಿ, ಈ ಬಗ್ಗೆ ತಿಳಿಸ್ಬಹುದಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಖಂಡಿತ ತಿಳಿಸ್ಬಹುದು. ನಾನು ಬರೀ ರಸ್ತೆ ಅಥವಾ ನಿಮ್ಮ ಊರು ಅಂತ ಹೇಳಿದೆ, ಆದರೆ ನಿಮ್ಮ ಮನೆಯಲ್ಲೂ ಹೇಗೆಲ್ಲ ವಿಭಿನ್ನವಾಗಿ ವಿಶಿಷ್ಟವಾಗಿ ಗಣೇಶನನ್ನು ಕೂರಿಸಿದ್ದೀರಿ? ಯಾಕೆಂದರೆ ಮನೆಯಲ್ಲಿ ಕೂರಿಸಿದ್ದು ಹೇಳಬಾರ್ದು ಅಂತ ಏನಿಲ್ಲ. ನೀವು ಖಂಡಿತ ಕೆಲವರು ಮನೆಯಲ್ಲೇ ತುಂಬ ವಿಶೇಷವಾಗಿ ಆಚರಿಸ್ತಾರೆ. ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಆಚರಣೆಯನ್ನು ಮಾಡ್ತಾ ಬರ್ತಿರ್ತಾರೆ. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಒಂದು ವಿಶೇಷ ಶೈಲಿಯನ್ನು ತೆಗೆದುಕೊಂಡು ಬಂದಿರ್ತಾರೆ, ಯಾವುದೋ ಒಂದು ಪ್ಯಾಟ್ರನನ್ನು ಬದಲಾಯಿಸಿರ್ತಾರೆ. ಹಾಗೆಯೇ ಊರುಗಳಲ್ಲಂತೂ ಬಹಳ ದೊಡ್ಡ ಆಕಾರದ ಗಣೇಶನನ್ನು ತರ್ತಾರೆ. ಹಾಗೇ ಆಕಾರದ ಜೊತೆಗೆ ಆ ಗಣೇಶನನ್ನು ತರುವಲ್ಲಿ ಎಷ್ಟು ಕಷ್ಟ ಇರುತ್ತೆ ಅದರ ಬಗ್ಗೆ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಯಾಕೆಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದನ್ನು ವರ್ಗಾವಣೆ ಮಾಡುವುದು ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ, ಮೂರ್ತಿ ಬಹಳ ದೊಡ್ಡದಾಗಿ ಇದ್ದಾಗ. ಹಾಗೆಯೇ ದಯವಿಟ್ಟು ನಿಮ್ಮ ಎಲ್ಲ ಸಂದೇಶಗಳು ಮಣ್ಣಿನ ಗಣೇಶನ ಕುರಿತಾಗಿ ಇರಲಿ. ಯಾಕೆಂದರೆ ನೀವೆಲ್ಲರೂ ಮಣ್ಣಿನ ಗಣೇಶನನ್ನೇ ಕೊಂಡು ಸಂಭ್ರಮಿಸಿದ್ದೀರಿ ಅಂತ ಭಾವಿಸ್ತಾ, ಯಾಕೆಂದರೆ ಪಿ ಒ ಪಿಯ ಗಣೇಶಗಳು ಕೆಲವು ಕಡೆ ಮಾರ್ಕೆಟ್ನಲ್ಲಿ ಸಿಕ್ಕರೂ ಸಹ ದಯವಿಟ್ಟು ಆ ರೀತಿಯ ಗಣೇಶನನ್ನು ತೆಗೆದುಕೋಬೇಡಿ ಅಂತ ಹೇಳ್ತಾ, ಶುದ್ಧ ಮಣ್ಣಿನಿಂದ ಮಾಡಿದಂತಹ ಗಣೇಶನನ್ನು ತೆಗೆದುಕೊಂಡು ಬಂದಿರ್ತೀರಾ ಅಂತ ಭಾವಿಸ್ತಾ, ಸಂಭ್ರಮ ನಮ್ಮ ಪರಿಸರ ಸ್ನೇಹಿ ಗಣಪತಿಯ ಜೊತೆಗೆ ಇರಲಿ ಅಂತ ಭಾವಿಸ್ತಾ ಮುಂದಿನ ಗೀತೆಗೆ ಹೋಗೋಣ.

ಇನ್ನು ಕೆಲವು ಊರುಗಳಲ್ಲಿ ಅಥವಾ ಕೆಲವು ಸ್ಥಳಗಳಲ್ಲಿ ಈ ವರ್ಷ 5ನೇ ವರ್ಷ ಆಗಿರುತ್ತೆ, 10ನೇ ವರ್ಷ ಆಗಿರುತ್ತೆ, 25ನೇ ವರ್ಷ, 50ನೇ ವರ್ಷ, 100 ವರ್ಷದವರೆಗೂ ಗಣೇಶನನ್ನು ಇಡ್ತಾ ಬಂದಿರ್ತಾರೆ ಕೆಲವು ಕಡೆ. ಹಾಗಾಗಿ ಆ ಸಂಭ್ರಮ ತುಂಬ ವಿಶೇಷವಾಗಿರುತ್ತೆ, ಒಂದು ರೀತಿಯ ಲ್ಯಾಂಡ್ಮಾರ್ಕ್ ಅಂತ ಅನಿಸುವಂಥ ರೀತಿಯಲ್ಲಿ ತುಂಬ ವಿಭಿನ್ನವಾಗಿ ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನು ಪಡೆದಿರುತ್ತೆ. ಈ ವರ್ಷ 10ನೇ ವರ್ಷ ಅಂತೆ, ಈ ವರ್ಷ 50ನೇ ವರ್ಷ ಅಂತೆ ರೀ, ಅಲ್ಲಿ ಗಣೇಶ ತುಂಬ ಸ್ಪೆಷಲ್ ಆಗಿದೆ, ತುಂಬ ಆಕರ್ಷಣೀಯವಾಗಿದೆ. ಹಾಗಾಗಿ ಹೋಗಲೇಬೇಕು ಅಲ್ಲಿಗೆ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ, ತಮ್ಮ ಎಲ್ಲ ಪ್ರೀತಿ ಪಾತ್ರರನ್ನ, ಸ್ನೇಹಿತರನ್ನ ಎಲ್ಲರನ್ನ ಕರೀತಾರೆ. ಈ ವರ್ಷ ನಮ್ಮ ಏರಿಯಾಲಂತೂ ಅಷ್ಟು ಚೆನ್ನಾಗಿದೆ, ಹೀಗೆ ಸಂಗೀತವನ್ನ ಆಯೋಜನೆ ಮಾಡಿದ್ದಾರೆ, ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಹಾಗೇನೆ ಹಲವಾರು ಕಲಾವಿದರನ್ನ ಕರೀತಾ ಇದ್ದಾರೆ, ಅವರು ಬಂದು ಮನರಂಜನೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಗಣೇಶೋತ್ಸವಕ್ಕೆ ಬನ್ನಿ, ಹೀಗೆಲ್ಲ ಆಮಂತ್ರಣ ಖಂಡಿತ ಎಲ್ಲ ಕಡೆಗಳಲ್ಲೂ ನಮಗೆ ಆಗಾಗ್ಗೆ ಕೇಳಲಿಕ್ಕೆ ಸಿಗುತ್ತೆ. ಹಾಗಾಗಿ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ರೀತಿಯಲ್ಲಿ ಗಣೇಶನನ್ನ ಖಂಡಿತ ಹಬ್ಬದ ಸಂಭ್ರಮಕ್ಕೆ ಆಚರಿಸೋ ಗಣೇಶ ಹಬ್ಬ ಎಲ್ಲರಿಗೂ ಖುಷಿಯನ್ನು ತರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇನ್ನು ಹಾಡು ಪ್ರಸಾರ ಆಗತ್ತೆ. ಹಾಡಿನ ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ನಕಲಿ ಔಷಧ ತಯಾರಿಕೆಯನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟ ಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದರೆ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ. ಇದೇ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಚರ್ಚಿಸಲಾಗಿದೆ. ಜಿಲ್ಲೆಯ ಅಭಿವೃದ್ಧಿ ಕುರಿತಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಉದ್ದಿಮೆದಾರರೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜಿಸಿದೆ. ನಕಲಿ ಔಷಧಗಳ ಮೂಲ ಹಾಗೂ ಅವುಗಳ ತಯಾರಿಕೆ, ಮರು ಪ್ಯಾಕೇಜಿಂಗ್ ಮತ್ತು ವಿತರಣೆಯಲ್ಲಿ ತೊಡಗಿರುವ ಜಾಲದ ಕುರಿತು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ. ರಾಜ್ಯದ 80ಕ್ಕೂ ಹೆಚ್ಚು ವೈದ್ಯಕೀಯ ಮಳಿಗೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ನಕಲಿ ಮಾತ್ರೆ, ಸಿರಪ್ ಹಾಗೂ ಇತರೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿದೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2014ರಲ್ಲಿ 2.66 ಗಿಗಾವ್ಯಾಟ್ ಇದ್ದ ದೇಶದ ಸೌರ ಘಟಕ ಉತ್ಪಾದನಾ ಸಾಮರ್ಥ್ಯ ಇಂದು ಸುಮಾರು 170 ಗಿಗಾವ್ಯಾಟ್ಗೆ ತಲುಪಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಸೌರ ಉಪಕರಣಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದ ಭಾರತ ಈಗ ಉತ್ಪಾದನೆ ಜೊತೆಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಸೌರ ಸೆಲ್ಗಳ ಉತ್ಪಾದನೆಯು ದೇಶದಲ್ಲೇ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಮಹತ್ವದ ಪ್ರಗತಿ ಸಾಧಿಸಿದ್ದು, ದೇಶದಲ್ಲಿ ಬಳಕೆಯಾಗುತ್ತಿರುವ ಶೇಕಡ 98ರಷ್ಟು ಮೊಬೈಲ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಿನ್ಯಾಸ ಮತ್ತು ಭಾರತೀಯ ಉತ್ಪಾದನೆಯ ಮೊಬೈಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರಲಿವೆ ಎಂದು ಅವರು ತಿಳಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳ ಪೈಕಿ 36 ನವೋದ್ಯಮಗಳು ಬೆಂಗಳೂರಿನಲ್ಲೇ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ಧಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಹಾಗೂ ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣ ಮಾತ್ರವಲ್ಲದೆ 24 ಎಇಇ ಅಭ್ಯರ್ಥಿಗಳ ನೇಮಕಾತಿಯಲ್ಲಿಯೂ ಅಕ್ರಮಗಳು ನಡೆದಿವೆ ಎಂದು ದೂರಿದ್ದಾರೆ. ಸರ್ಕಾರ ಯಾವುದೇ ಹಗರಣ

0: ಗಳಿಲ್ಲದೆ ಸಮರ್ಥವಾಗಿ ಆಡಳಿತ ನಡೆಸಿದರೆ ತಾವು ಸಹಕರಿಸುವುದಾಗಿ ಹೇಳಿದ್ದಾರೆ. ಅಕ್ರಮ ಹಗರಣಗಳನ್ನು ಜನರ ಮುಂದೆ ಬಯಲಿಗೆಳೆಯುವುದೇ ತಮ್ಮ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. 2047ಕ್ಕೆ ವಿಕಸಿತ ಭಾರತ ಪ್ರಧಾನಿಯವರ ಗುರಿಯಾಗಿದ್ದು ಸೇವಕನ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲು 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ ಎಂದು ನಡ್ಡಾ ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಪ್ರವಾಸೋದ್ಯಮಕ್ಕೆ ರಾಜ್ಯವನ್ನು ಪರಿಚಯಿಸುವುದು ಹಾಗೂ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಕರ್ನಾಟಕದತ್ತ ಆಕರ್ಷಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
1: ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ, ಸಾಕಷ್ಟು ಜನರು ಬರ್ತಾ ಇದ್ರೆ ಇನ್ನಷ್ಟು ಜನ ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಂಥ ಎಕ್ಸಿಬಿಷನ್ ಮತ್ತು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಡೀ ವರ್ಲ್ಡ್ ನಲ್ಲಿ ಜನ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಬಹುಶಃ ಕರ್ನಾಟಕದಲ್ಲಿ ಇರುವಂತಹ ಯುನೆಸ್ಕೋ ಜಾಗಗಳಿದೆ, ಹಳೇಬೀಡಿದೆ, ಬೇಲೂರಿದೆ, ಬಾದಾಮಿ ಇದೆ, ಅದೇ ರೀತಿಯಲ್ಲಿ ನಮ್ಮ ಹಂಪಿ ಇದೆ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಇದೆ. ಕರ್ನಾಟಕದಲ್ಲಿ ವೈಲ್ಡ್ ಅನಿಮಲ್ ವಿ ಗಾಟ್ ಪ್ಲಾಂಟೇಷನ್ಸ್ ಆರ್ ದೇರ್. ಇಡೀ ಜಗತ್ತಿಂದ ನಮ್ಮ ಸ್ಟೇಟಿಗೆ ಜನ ಬರಲಿಕ್ಕೆ ನಾವು.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರವತ್ತೊಂಬತ್ತನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ವಿಶೇಷ ಕಿರುಹೊತ್ತಿಗೆ ಹಸ್ತಾಂತರಿಸಿದೆ. ಈ ನಿಯೋಗದ ನೇತೃತ್ವವನ್ನು ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ವಹಿಸಿದ್ದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿ ಸಹಯೋಗದೊಂದಿಗೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸ್ವಚ್ಛತಾ ತಾವು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಿಸರ್ಗದತ್ತವಾಗಿ ದೊರಕಿರುವ ಸುಂದರವಾದ ಕಡಲ ತೀರಗಳನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಪ್ರತಿಯೊಬ್ಬ ನಾಗರಿಕರೂ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ದ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಯುವಜನತೆಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಜೆನ್ಜಿ ಮುನ್ನೆಲೆಗೆ ಬಂದಿದ್ದು ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಅವರಿಗೆ ಹಸ್ತಾಂತರಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧಾರೆ ಎರೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಇಂದು ಹಲವೆಡೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಜಾತಿ, ಧರ್ಮ, ಅಧಿಕಾರ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಮೀರಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದೇ ವ್ಯವಸ್ಥೆಯ ಪ್ರಜಾಪ್ರಭುತ್ವವಾಗಿದ್ದು, ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಬಾಲಕೃಷ್ಣ ಉದ್ಘಾಟಿಸಿದರು. ಬಳ್ಳಾರಿಯ ಡಾ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿಯೂ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿಯೂ ದಸರಾ ಆಚರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿಯ ರಾಷ್ಟೀಯ ಹೆದ್ದಾರಿ 169ರ ಮಲ್ಪೆಯಿಂದ ಕರಾವಳಿ ಬೈಪಾಸ್ವರೆಗಿನ ಬಾಕಿ ಉಳಿದಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು

0: ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದುವರೆಗೆ ಪ್ರದೇಶ ಸಮಾಚಾರ ಕೇಳಿದ್ರಿ. ಇನ್ನು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಒಂದು ಗೀತೆ ಪ್ರಸಾರ ಆಗುತ್ತೆ. ಗೀತೆಯ ನಂತರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.

ಕನ್ನಡ ರತ್ನ ಭಂಡಾರ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು.

0: ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು. ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
1: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ, ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ, ಪತ್ನಿ, ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯು ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ, ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು, ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಕನವರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಬಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡುಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಂಗಾಳಿ ಬರಹಗಾರ ಶರಶ್ಚಂದ್ರ ಚಟ್ಟೋಪಾಧ್ಯಾಯ ಅವರ 150ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಯುವಜನರಲ್ಲಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತು ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಂಪುರ ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 169ರ ಮಲ್ಪೆಯಿಂದ ಕರಾವಳಿ ಬೈಪಾಸ್ವರೆಗಿನ ಬಾಕಿ ಉಳಿದಿರುವ ಭೂ ಸ್ವಾಧೀನ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸಿ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು, ಭೂ ಮಾಲೀಕರಿಗೆ ಕೂಡಲೇ ಪರಿಹಾರ ಪಾವತಿಸಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಮಾನತೆ, ಸ್ವಾತಂತ್ರ್ಯ ಹಾಗೂ ಭ್ರಾತೃತ್ವದಂತಹ ಸೌಹಾರ್ದಯುತ ಮೌಲ್ಯಗಳ ಬಲಿಷ್ಠ ತಳಹದಿಯ ಮೇಲೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ರೂಪುಗೊಂಡಿದೆ. ಈ ಮೌಲ್ಯಗಳನ್ನು ಪ್ರತಿಯೊಬ್ಬ ನಾಗರಿಕರು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಿಷ್ಠವಾಗಲು ಸಾಧ್ಯ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಹೇಳಿದ್ದಾರೆ. ಬೆಂಗಳೂರಿನ ವಿಧಾನಸೌಧ, ಕಬ್ಬನ್ ಪಾರ್ಕ್, ಶಿವಾಜಿನಗರ, ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಮಳೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಅನೇಕರು ನಮಗೆ ಮೆಸೇಜ್ ಮಾಡ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಗೆ ಅವರ ಊರಲ್ಲಿ ಅಥವಾ ಅವರು ನೋಡಿದಂತಹ ವಿಶಿಷ್ಟ ವಿಭಿನ್ನ ಅನಿಸುವಂತಹ ಗಣೇಶನ ಹಬ್ಬದ ಆಚರಣೆ, ಈ ಬಗ್ಗೆ ಸಾಕಷ್ಟು ಸಂದೇಶಗಳನ್ನು ನಮಗೆ ಮಾಡಿದ್ದಾರೆ. ಒಂದೊಂದೇ ಮೆಸೇಜ್

ನೋಡ ಹಾಗೇನೆ ಹೇಗೆಲ್ಲ ಅವರ ಆಚರಣೆ ಇದೆ ಅಂತ ತಿಳಿಯುವಂತಹ ಪ್ರಯತ್ನ ಮಾಡೋಣ. ನರಗುಂದದಿಂದ ಮಾರುತಿ ನಲವಡೆ ಇವರು ಸಂದೇಶವನ್ನು ಕಳಿಸಿ, ನಮ್ಮೂರಿನ ಮರಾಠ ಗಲ್ಲಿಯಲ್ಲಿ ಈ ವರ್ಷ ಅತಿ ಎತ್ತರದ ಮತ್ತು ಸುಂದರವಾದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಂಭ್ರಮ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಗಣೇಶ್ ಅವರು ನಮ್ಮ ಊರು ಸರ್ವಜ್ಞ ಹುಟ್ಟಿದಂತಹ ಊರು ಮಾಸೂರು. ನಮ್ಮೂರಲ್ಲಿ ವಿಶೇಷವಾದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಧರ್ಮರಾಯ ಯುವಕ ಸಂಘದವರು. ವರಹಸ್ವಾಮಿ ಮೇಲೆ ಗಣೇಶ ಸವಾರಿ ಮಾಡುತ್ತಿರುವ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವರಹಸ್ವಾಮಿ. ಹಾಗಾಗಿ ಇನ್ನು ಮುಂದಿನ ಸಂದೇಶ, ಇವತ್ತಿನ ಸೇಫ್ ಟ್ರೈಯಲ್ಲಿ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡಿದ್ರಿ, ಅಂದರೆ ಗಣೇಶನ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರಿ. ಹಾಗೆಯೇ ಎಕ್ಸಾಂಪಲ್ ಅನ್ನುವ ಹಾಗೆ ಗಣೇಶ ಜಸ್ಟ್ ಮಳೆ ಜೋರಾಗಿ ಬೀಳಿಸ್ತಾ ಇದ್ದಾನೆ ಅಂತ ಸುಮಾ ಅವರು ಸುಂಕದಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಅಂದರೆ ಕೃಪೆಗೆ ಪಾತ್ರರಾಗಿ ನಾವೆಲ್ಲ ಮಳೆ ಬೇಕು ಅಂತ ಹೇಳ್ತಾ ಇದ್ರಿ. ಹಾಗೆಯೇ ಗಣೇಶನಿಗೂ ಗೊತ್ತಾಯಿತು ಅನಿಸುತ್ತೆ ಮಳೆ ಬೇಕು ಇವರಿಗೆ ಅಂತ, ಹಾಗಾಗಿ ಜೋರಾದ ಮಳೆ ಬರ್ತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಹರಿದು ಬಂದಿದೆ. ನಾನು ನಿನ್ನ ನಿನ್ನೆ ಒಂದು ಗಣೇಶನನ್ನು ನೋಡಿದ್ದೆ, ಶಿವನ ರೂಪದಲ್ಲಿ ತುಂಬ ಚೆನ್ನಾಗಿತ್ತು ಸರ್ ಅಂತ ಇವರು ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಇನ್ನು ಸ್ವರೂಪ್ ಲೋಕೇಶ್ ಇವರು ಕುಣಿಗಲ್ನ ದೊಡ್ಡಪೇಟೆ ಬೀದಿಯಲ್ಲಿ ಚಾವಡಿ ಗಣಪತಿ ನಿನ್ನೆ ಗಣೇಶನ ಚತುರ್ಥಿಯಂದು ಪ್ರತಿಷ್ಠಾಪಿಸಿದ ಈ ಗಣೇಶನನ್ನು 3 ತಿಂಗಳ ಕಾಲ ಕಾರ್ತಿಕ ಮಾಸದ ಕೊನೆಯವರೆಗೂ ಪೂಜಿಸಲ್ಪಡುತ್ತೆ. ಅದ್ಧೂರಿಯಾಗಿ ಕುಣಿಗಲ್ ನಗರದ ನಾಗರಿಕರು ಎಲ್ಲರೂ ಸೇರಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ವಿಸರ್ಜಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹನುಮಂತಪ್ಪ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸಿಲ್ಲ. ಹಾಗೆಯೇ ಈ ಸಂಪ್ರದಾಯ ಅಂದರೆ ವಿಶೇಷವಾಗಿ ವಿಭಿನ್ನವಾಗಿ ಬೇರೆ ಬೇರೆ ಆಕಾರಗಳಲ್ಲಿ ಗಣೇಶನನ್ನು ಕೂರಿಸೋದು ಮಲೆನಾಡಿನ ಕಡೆ ಕೆಲವು ಕಡೆ ಹೆಚ್ಚಾಗಿ ಆಚರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಸಂದೇಶಕ್ಕೆ ಸ್ವಲ್ಪ ಸೇರಿಸೋದಾದರೆ, ನಾನು ನೋಡಿರುವ ಹಾಗೆ ಕೇಳಿರುವ ಹಾಗೆ ಕೋಲಾರದ ಕೆಲವು ಭಾಗಗಳಲ್ಲಿ, KGFನ ಭಾಗಗಳಲ್ಲಿ, ತುಮಕೂರಿನ ಕೆಲವು ಕಡೆಗಳಲ್ಲಿ ಈ ರೀತಿಯ ಗಣೇಶೋತ್ಸವ ತುಂಬ ವಿಜೃಂಭಣೆಯಿಂದ ಒಂದೊಂದು ಏರಿಯಾಗಳಲ್ಲೂ ಒಂದೊಂದು ರೀತಿಯಲ್ಲಿ, ಅದರಲ್ಲೂ ಒಂದೇ ದಿನ ಎಲ್ಲರೂ ಗಂಧ ಪುಷ್ಪ ಅಂತ ಮಾಡಿ ತುಂಬ ವಿಶೇಷವಾಗಿರುತ್ತೆ ಆ ದಿನದ ಆಚರಣೆ. ಬೇರೆ ಬೇರೆ ಊರುಗಳಿಂದ ಗಾಡಿಯನ್ನು ಮಾಡಿಕೊಂಡು ಅಲ್ಲಿಗೆ ಹೋಗ್ತಾಯಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಗಣೇಶನ ವೀಕ್ಷಣೆಯನ್ನು ಮಾಡೋದೇ ಕೆಲಸ ಆಗಿತ್ತು. ಅದು ಇವತ್ತಿಗೆ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳಬಹುದು.

ಇನ್ನು ನಮ್ಮ ಗೆಳೆಯರಾದಂತಹ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಬಹಳ ದೊಡ್ಡ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಅವರು ಸಹ ಅವರ ಜೊತೆಗೂಡಿ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಗೆಳೆಯ ಸುನಿಲ್ ರುದ್ರಮೂರ್ತಿಯವರೇ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾತನ ಮನೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ಗಣೇಶನನ್ನು ಇಡ್ತಾ ಇದ್ರು. ಪಾರ್ವತಿ ಪರಮೇಶ್ವರರನ್ನು ಗಣೇಶ ಸುತ್ತಿ ಬಂದು ನಿಲ್ಲುವ ದೃಶ್ಯ ಕೆಲವು ಸರಿ ಅವರಿಗೆ ಅಲ್ಲಿಯ ಆರಕ್ಷಕರು ಅಧಿಕಾರಿಗಳು ಸಹ ಮನೆಗೆ ಬಂದು ಗಣೇಶನನ್ನು ನೋಡಿ ಅವರಿಗೆ ಬಹುಮಾನವನ್ನು ಕೊಟ್ಟು ಸತ್ಕರಿಸ್ತಾ ಇದ್ರು. ಚಂದದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರುವ ನಿಮಗೆ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಕೃಷ್ಣ ನಾಯಕ್ ಅವರ ಧ್ವನಿ ಕೇಳಿ ಖುಷಿಯಾಯಿತು ಅಂತ ಹೆಬ್ಬಾಳದ ರಮೇಶ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗ್ತಾ ಇದೆ, ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಊರಿನ ಯಾವ ಏರಿಯಾದಲ್ಲಿ ಹೇಗೆ ವಿಭಿನ್ನವಾದ ಗಣೇಶನನ್ನು ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅಥವಾ ಮಾಡಬೇಕು ಅನ್ಕೋತಾ ಇದ್ದೀರಿ, ಅಥವಾ ನೀವು ನೋಡಿದಂತಹ ವಿಶಿಷ್ಟ ವಿಭಿನ್ನ ವಿಶೇಷ ಅನಿಸುವಂತಹ ಗಣೇಶ ಹಬ್ಬದ ಆಚರಣೆ ಯಾವುದು, ಹೇಗೆಲ್ಲ ಅದು ವಿಶೇಷವಾಗಿತ್ತು ಅಂತ ಸಂದೇಶವನ್ನು ಕಳಿಸಿ ಅಂತ ಹೇಳಿದೆ. ಇನ್ನೂ ಸಮಯ ಇದೆ, ಹಾಗಾಗಿ ನಿಮ್ಮ ಸಂದೇಶ ಕಳಿಸಬಹುದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ವನಜಂತುಗಳ ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೋ ಮಂಕುತಿಮ್ಮ. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೋ ಮಂಕುತಿಮ್ಮ.

ವನಜಂತುಗಳ ಸಸ್ಯ ಮೂಲಿಕಾ ಹಾರದಿಂ ಗುಣವನರಿತವರ ಆದಿವೈದ್ಯರ ಔಷಧದೋಳ್. ಆದಿವೈದ್ಯರಿದ್ದರಲ್ಲ ನಮ್ಮಲ್ಲಿ, ಹಳೆ ಕಾಲದ ವೈದ್ಯರು ಏನು ಮಾಡ್ತಾಯಿದ್ರು, ಕಾಡಿನಿಂದ ಕಾಡಿಗೆ ಹೋಗ್ತಿದ್ರು. ಹೋಗಿ ಆ ಬೇರುಗಳನ್ನು ಎಲೆಗಳನ್ನು ಏನೇನೋ ಕಾಂಡಗಳನ್ನು ತಂದು ಕತ್ತರಿಸಿ ಒಂದು ಔಷಧಿ ಮಾಡಿದರು. ಅದು ಮಾಡಿದ್ದು ಹೇಗೆ, ಎಷ್ಟು ವರ್ಷಗಳ ಅನುಭವವೋ, ವನಗಳಲ್ಲಿರುವಂಥ ಸಸ್ಯ ಮೂಲಿಕ ಎಲ್ಲ ತಂದು ತಂದು ತಂದು ಆ ಗುಣಗಳನ್ನು ಅರ್ಥ ಮಾಡಿಕೊಂಡು ಔಷಧಿ ಮಾಡಿದರು ವೈದ್ಯರು, ಆದಿ ವೈದ್ಯರು. ಅದೇ ರೀತಿ ಒಣತರ್ಕಗಳಿನೇನು, ಬರೀ ತರ್ಕ ಮಾಡ್ಕೊಂಡು ಕೂತ್ರೆ ಏನಪ್ಪ ನಿನ್ನ ಜೀವನಕ್ಕೆ ನಿಜವಾಗ್ಲೂ ಆಗಬೇಕಾದದ್ದು ಹೇಗೆ ಗೊತ್ತಾ? ಹೇಗೆ ಆ ವೈದ್ಯರು ಕಾಡು ಕಾಡುಗಳಿಂದ ಬೇರು ಎಲೆ ಕಾಂಡಗಳಿಂದ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ಜೀವನದ ವಿವಿಧ ರಸದ ಅನುಭವದಿ ತತ್ವವೇ ಅಲ್ವ ಮಂಕುತಿಮ್ಮ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಆಗುವಂಥ ಹೊಸ ಹೊಸ ರಸಗಳು ಬರ್ತವೆ. ಎಷ್ಟು, ಒಂದು ದಿವಸಕ್ಕೆ ಸಾವಿರಾರು ರಸಗಳು ಕಣ್ಣು ಮುಂದೆ ಕಾಣಿಸ್ತಾವಲ್ಲ, ಆ ರಸಗಳ ಅನುಭವ ಇದೆಯಲ್ಲ, ಅದೇ ತತ್ವಪ್ಪ. ತತ್ವ ಅನ್ನುವಂಥದ್ದು ಬೇರೆ ಇಲ್ಲ. ಅವ್ರು ಹೇಗೆ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ರಸದಲ್ಲಿ ನಮ್ಮ ಜೀವನಕ್ಕೆ ಪೂರಕವಾದ ಪ್ರೇರಕವಾದ ರಸವನ್ನು ನಾವು ನಮ್ಮ ಅನುಭವದಿಂದ ಗ್ರಹಿಸಬೇಕು ಅಂತ ಹೇಳ್ತಾರೆ.

ವೃಕ್ಷಗಳುಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಕಡಿದೊಡೆ ಪರೀಕ್ಷೆಗಳುಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ.

0: ಇನ್ನೊಂದು ಅದ್ಭುತ ಮಾತು ಹೇಳ್ತಾರೆ. ಒಂದು ದೊಡ್ಡ ಮರ, ಆ ಮರ ಪರೀಕ್ಷೆ ಮಾಡಬೇಕು ಅಂತ ಕತ್ತರಿಸಿದರೆ ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು. ಎಷ್ಟು ತೂಕದ ಮಾತು! ಕತ್ತರಿಸ್ಬಿಟ್ರೆ ಮರ ಕತ್ತು ಬೀಳ್ತದೆ, ಉಳಿದದ್ದೇನು? ಆ ನಾರುಗಳಿರ್ತವೆ, ಸತ್ತ ನಾರುಗಳು ಎದಕ್ಕೆ ಉಳಿತಾವೆ? ಪರೀಕ್ಷೆ ಮಾತ್ರ ಮಾಡ್ಬೋದು, ನಾರು ಎಂಥದ್ದು ಬೇರೆ ಎಂಥದ್ದು ಅಂತ ಹುಡುಕ್ಬೋದು. ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು, ಕಡಿಯದಿರೆ ಕತ್ತರಿಸದೆ ಹೋದರೆ ಮರದಿ ಪರಿಯುವುದು ಜೀವರಸ. ಅದೇ ಜೀವರಸ, ದೊಡ್ಡ ವೃಕ್ಷವನ್ನು ಮಾಡಿದಂಥದ್ದು ಜೀವರಸ, ಇದರ ಮೂಲಕನೇ ಹೋಗ್ತಾ ಇತ್ತು ಮೇಲೆ, ಕತ್ತರಿಸಿದರೆ ಸತ್ತ ನಾರಾಗ್ಬಿಡುತ್ತದೆ. ಅದೇ ರೀತಿ ಬಿಡುವಂ ಈ ಬಾಳದೇಕೆಂಬ ಚರ್ಚೆಯ ಕೆಲವರು ಒದ್ದಾಡಿ ಹೋಗ್ತಾರೆ. ಯಾಕೆ ಬಂದ್ವಿ ಜೀವನಕ್ಕೆ? ಜೀವನದ ಅರ್ಥ ಏನು? ಏನು ಪ್ರಯೋಜನ ಜೀವನದ್ದು ಅಂತ ಒಣ ಚರ್ಚೆ ಮಾಡಬೇಡ್ರಿ. ಚರ್ಚೆ ಬಿಡು, ಸಾಕಿನ್ನ ಬಿಡುವಂ, ಬಿಟ್ಬಿಡ ಚರ್ಚೆನ. ಈ ಬಾಳದೇಕೆಂಬ ಚರ್ಚೆ ನಾವು ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ. ಎಂಥ ಅದ್ಭುತ! ನಾವು ಬೇಕು ಅಂತ ಬಂದವರಲ್ಲ ಜೀವನಕ್ಕೆ, ಬೇಡ ಅಂದರೆ ಹೋಗೋಕ್ಕಾಗೋಲ್ಲ, ಬಂದುಬಿಟ್ಟಿದ್ದೇವೆ. ಬಂದಮೇಲೆ ಯಾಕೆ ಜೀವನ ಅಂತ ಒದ್ದಾಡಿಕೊಂಡು ಶ್ರಮ ಮಾಡಿಕೊಂಡು ಸಮಯ ಹರಣ ಮಾಡೋದಕ್ಕಿಂತ ಬಂದಿದ್ದೇವೆ, ಈ ಜೀವನ ಸಮೃದ್ಧಿ ಮಾಡೋಣ, ಪೆಂಪುಗಳೇ ಸಮೃದ್ಧಿ ಮಾಡಬೇಕು, ಈ ಜೀವನವನ್ನು ಸಮೃದ್ಧಿ ಮಾಡೋಣ. ಬಂದುಬಿಟ್ಟಿದ್ದೇವಪ್ಪ, ಹೋಗೋದ್ರೊಳಗೆ ಜೀವನ ಸಮೃದ್ಧಿ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಹಗಲು ರಾತ್ರಿ ದುಡಿಬೇಕು ಸಮೃದ್ಧಿ ಮಾಡಬೇಕು ಜೀವನ, ಅದಿದೆಯಲ್ಲ, ಅದು ಬಹಳ ಮುಖ್ಯ. ಬಾಳು ಯಾಕೆ ಬಂತು ಅಂತ ಚರ್ಚೆ ಮಾಡೋದಕ್ಕಿಂತ, ಆ ಚರ್ಚೆ ಮಾಡೋ ಕೆಲಸ ಹೇಗೆ ಗೊತ್ತಾ? ಮರವನ್ನು ಕತ್ತರಿಸಿ ಸತ್ತ ನಾರುಗಳನ್ನು ಪರೀಕ್ಷೆ ಮಾಡಿದ ಹಾಗೆ. ಅದು ಬೇಕಿಲ್ಲ, ನಮಗೆ ಬೇಕಾಗೋದು ಆ ಜೀವರಸ ಹರಿಯುವಂಥ ರೀತಿ. ಅದಕ್ಕೆ ನಮ್ಮ ಜೀವನವನ್ನು ಸಮೃದ್ಧಿಗೋಸ್ಕರ ದುಡಿಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್,

0: ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಆರೋಗ್ಯದ ವಿಷಯದಲ್ಲಿ ಖಂಡಿತ ನಿರ್ಲಕ್ಷ್ಯ ಬೇಡ ಅಂತ ಹೇಳ್ತಾ ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ನಿಮ್ಮೂರಲ್ಲಿ, ನಿಮ್ಮ ಏರಿಯಾಲಿ ಹೇಗೆ, ಎಷ್ಟು ವಿಶೇಷವಾಗಿ ಗಣೇಶನನ್ನು ಕೂರಿಸಿ ಹಬ್ಬದ ಸಂಭ್ರಮದಲ್ಲಿ ನೀವು ತೇಲಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸಿ ಅಂತ ಹೇಳಿದೆ. ಈಗಾಗಲೇ ಅನೇಕರು ನಮಗೆ ಮೆಸೇಜ್ ಮಾಡಿದರು. ಇನ್ನು ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಇವರ ಸಂದೇಶ ಹರಿಹರದಿಂದ ನಮಗೆ ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಸಾರ್ವಜನಿಕ ವಿನಾಯಕ ಸಂಘ ಗಾಂಧಿ ಮೈದಾನ ಕೇದಾರ ಬದರೀನಾಥ ದೇವಸ್ಥಾನ ಮಾದರಿಯ ಗಣೇಶ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿದೆ. ನಮ್ಮ ಮನೆಯಲ್ಲಿ ನಿನ್ನೆ ಗಣೇಶ ತಂದು ನಿನ್ನೆ ಸಂಜೆ ಪೂಜೆ ಸಲ್ಲಿಸಿ ರಾತ್ರಿ ಊಟ ಮಾಡಿ ಗಣಪ ನಮ್ಮ ತುಂಗಭದ್ರಾ ನದಿಯಲ್ಲಿ ಬಿಟ್ಟು ಬಂದಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ್ ಶೆಟ್ಟಿ ಇವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಸಂದೇಶ ಕಳಿಸಲು ಇನ್ನೂ ಸ್ವಲ್ಪ ಕಾಲಾವಕಾಶ ಇದೆ, ಹಾಗಾಗಿ ಯಾವಾಗ ಸಂದೇಶವನ್ನು ಕಳಿಸ್ತೀರಿ ಅಂತ ನಿರ್ಧಾರ ಮಾಡಿಕೊಳ್ಳಿ. 8 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆದರೆ ಈಗ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು, ವಾರ್ತೆಗಳ ನಂತರ ಗಾನ ಭಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವತ್ತು 8:02 ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು, ಇಷ್ಟದ ಗೀತೆಯನ್ನು ಮಳೆ ಬರುತ್ತಿರುವ ಈ ಸಮಯದಲ್ಲಿ ಖಂಡಿತ ಕೇಳಬಹುದು. ಮನೆಯಲ್ಲೇ ಕುಳಿತಿರೋರು ಅಥವಾ ಕಾರ್ಯಕ್ರಮ ಕೇಳ್ತಾ ಇರೋರು, ಟ್ರಾವೆಲ್ ಮಾಡ್ತಾ ಇರೋರು, ಮನೆಗೆ ಹೋಗಬೇಕು ಅನ್ಕೋತಾ ಇರೋರು, ರಸ್ತೆಯ ಬದಿಯಲ್ಲಿ ನಿಂತಿರೋರು,

0: ಅರೆ ಆಗಿದ್ದರೂ ನಿಮ್ಮ ಇಷ್ಟದ ಗೀತೆಯನ್ನು ಖಂಡಿತ ಕೇಳಬಹುದು ಕರೆ ಮಾಡುವ ಮುಖಾಂತರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ 3 ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ ಎಂದರು. ಒಮಾನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಒಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂರ್ ಅಜದ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಣದೀಪ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವ ಪಾಕಿಸ್ತಾನದ ತಂತ್ರಗಳು ಭಾರತಕ್ಕೆ ಹೊಸದೇನಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಆಸ್ಟ್ರೇಲಿಯಾ ಬ್ರಿಕ್ಸ್ ದೇಶಗಳ ಗುಂಪಿನಲ್ಲಿ ಇಲ್ಲದಿದ್ದರೂ ಭಾರತ ಸೇರಿದಂತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪಾತ್ರವನ್ನು ಗೌರವಿಸುತ್ತದೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೈತ್ಯ ಶಕ್ತಿಯಾಗಿ ಬೆಳೆದಿದೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಂಧವ್ಯ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ವೃದ್ಧಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಸಂಘರ್ಷಗಳು ಮತ್ತು ವೈರುಧ್ಯಗಳಿಂದ ಕೂಡಿದ ಜಗತ್ತಿನಲ್ಲಿ ನವದೆಹಲಿಯಲ್ಲಿ ನಡೆದ ಯಶಸ್ವಿ ಬ್ರಿಕ್ ಶೃಂಗಸಭೆಯು ಅತ್ಯಂತ ಗಮನಾರ್ಹವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿಯ ಘೋಷಣೆಯು ಒಂದು ಪ್ರಮುಖ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ. ದೇಶದ ಹಿತಾಸಕ್ತಿಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಕೂಡ ಅಧಿಕವಾಗಿವೆ ಎಂದು ಅವರು ಹೇಳಿದ್ದಾರೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಜಲ ಸಂಬಂಧಿತ ಘಟನೆಗಳ ವೆಚ್ಚದ ಶೇಕಡ 90%ರಷ್ಟನ್ನು ಕೇಂದ್ರ ಸರ್ಕಾರ ಹಾಗೂ ಉಳಿದ ಶೇಕಡ 10%ರಷ್ಟನ್ನು ಆರ್ಥಿಕ ಹೊರೆಯನ್ನು ಯೋಜನೆಯಲ್ಲಿ ಪಾಲ್ಗೊಳ್ಳುವ 6 ರಾಜ್ಯಗಳು ಹಂಚಿಕೊಳ್ಳಲಿವೆ. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಹಾಗೂ ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧಿಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರ ಅಧಿಕಾರಾವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಎಂದು ಮತ್ತು ಅವರ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8 ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿರುವ ನೇಮಕಾತಿಗಳನ್ನು ರದ್ದುಗೊಳಿಸಿರುವ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಸಿಐಡಿ ತನಿಖೆಯ ಸ್ಥಿತಿಗತಿಯನ್ನು ಸ್ಪಷ್ಟಪಡಿಸಿ 48 ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ನ್ಯಾಯಮೂರ್ತಿ ದೀಪಕ್ ರೋಷನ್ ಜಾರ್ಖಂಡ್ ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಲು 1 ಸಮಯವನ್ನು ಕೇಳಿದೆ. ಆದರೆ ಈ ವಿಷಯವು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಮತ್ತು ನೇಮಕಗೊಂಡ ಸಿಬ್ಬಂದಿಗಳ ಭವಿಷ್ಯಕ್ಕೆ ಸಂಬಂಧಿಸಿದೆ. ಅನಗತ್ಯ ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಮುಂದಿನ ವಿಚಾರಣೆ ಇದೇ 18 ನಡೆಯಲಿದೆ. ಭಾರತ ಅಮೆರಿಕ ನಡುವಿನ 22 ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ ಸಂವಾದ ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರತಿಯೊಬ್ಬ ನಾಗರಿಕನಿಗೂ ಧ್ವನಿ ನೀಡುವ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ನಾಗರಿಕರು ಸಂಭ್ರಮಿಸಬೇಕು, ಅಲ್ಲದೆ ಮುಂದಿನ ಪೀಳಿಗೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಅವರು ಜನರಿಗೆ ಕರೆ ನೀಡಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಇಂದು ಅಲ್ಲಿಗೆ 10 ಆಂಟಿ ರೆಟ್ರೋವೈರಲ್ ಔಷಧಗಳನ್ನು ಕಳುಹಿಸಿದೆ. ಜಾಗತಿಕ ದಕ್ಷಿಣ ಪಾಲುದಾರ ರಾಷ್ಟ್ರಗಳೊಂದಿಗೆ ಆರೋಗ್ಯ ಸಹಕಾರ ಬಲಪಡಿಸುವ ತನ್ನ ಬದ್ಧತೆಯನ್ನು ಈ ಕ್ರಮ ಪುನರುಚ್ಚರಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ತಿಳಿಸಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. 3 ಮಿಜೋರಾಂ ಪ್ರವಾಸದಲ್ಲಿರುವ ಕೇಂದ್ರ ಸಚಿವರು ಮಿಜೋರಾಂ ಕ್ರೀಡಾ ಸಚಿವ ಲ್ಯಾಂಗಿನ್ ಗ್ಲೋವಾ ಹಮರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದರು. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆ ಒಡ್ಡಿದೆ. ಮ್ಯಾಸಾಚ್ಯುಸೆಟ್ಸ್ ಜಿಲ್ಲಾ ನ್ಯಾಯಾಧೀಶರಾದ ಈ ತಡೆಯಾಜ್ಞೆ ಅಂತಾರಾಷ್ಟೀಯ ವಿದ್ಯಾರ್ಥಿಗಳಿಗೆ ನಿರಾಳತೆ ತಂದಿದೆ. ಇಂತಹ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುತ್ತವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಳೆದ ಜುಲೈನಲ್ಲಿ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕ ನೆಲೆಯಲ್ಲಿ 4 ಕಾಲ ಮತ್ತು ಪತ್ರಕರ್ತರು ಗರಿಷ್ಠ 240 ಕಾಲ ಮಾತ್ರ ಇರಬಹುದು ಎಂದು ಹೇಳಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ 2 T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 2.4 ಓವರ್ಗಳಲ್ಲಿ 1 ನಷ್ಟಕ್ಕೆ 11 ಗಳಿಸಿ ಆಟವಾಡುತ್ತಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3 ಪಂದ್ಯ ಇದೇ 17 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣರಿಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶಾಗಿಣಿ ತಂಗಿಣಿ ಕನ ಕನ ಕನ ಕುಂದ್ರಿಣಿ ಮೋಹಿನಿ ಬೆಂಗಿಣಿ.

ಕೇಳ್ತಾ ಇದ್ದೀವಿ, ಖುಷಿ ತರ್ತಾ ಇದೆ, ಇವತ್ತಿನ ವಿಷಯ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಒಟ್ಟಿನಲ್ಲಿ ಹಬ್ಬದ ಸಂಭ್ರಮ ಸಡಗರ ಎಲ್ಲವೂ ಖುಷಿ ಎಲ್ಲವೂ ಸರಿ, ಆದರೆ ನಮ್ಮ ಸುರಕ್ಷತೆಯ ಬಗ್ಗೆ ಗಮನ ಹರಿಸೋಣ, ಜೊತೆಗೆ ನಮ್ಮವರ ಸುರಕ್ಷತೆ ಬಗ್ಗೆ ಗಮನ ಹರಿಸೋಣ. ಇದರ ಜೊತೆಗೆ ನಮ್ಮಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಅಂದರೆ ನಮ್ಮ ಹಬ್ಬ ಆಚರಣೆ ಖುಷಿ ಎಲ್ಲವೂ ಒಂದು ಗಡಿಯಲ್ಲಿ ಒಂದಷ್ಟು ನಿಯಮಗಳ ಜೊತೆಯಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದರಿಂದ ಶಬ್ದದಿಂದ ಈಗ ಒಂದು ಹಾಡು ಹಾಕೋದು ಅಥವಾ ಒಂದು ರೀತಿಯ ಸಂಭ್ರಮದ ಆಚರಣೆಯಲ್ಲಿ ಆ ದಿನ ಮಾತ್ರ ಇದು ಅಂತ ಬೇರೆಯವ್ರಿಗೆ ಹೇಳೋದು, ಇವತ್ತೊಂದು ದಿನ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳೋದು, ಹಾಗಾಗಿ ಸುತ್ತಮುತ್ತ ಇರುವ ಮನೆಗಳಿರುತ್ತೆ ಅಥವಾ ಹಿರಿಯ ವ್ಯಕ್ತಿಗಳಿರ್ತಾರೆ, ಹಿರಿಯ ನಾಗರಿಕರಿರ್ತಾರೆ, ಹಾಗೆಯೇ ಚಿಕ್ಕ ಮಕ್ಕಳಿರ್ತಾರೆ, ಅವರು ಭಯ ಬಡಬಹುದು, ಹಾಗೆಯೇ ಟ್ರಾಫಿಕ್ಗೆ ತೊಂದರೆ ಆಗದ ರೀತಿಯಲ್ಲಿ, ಹೀಗೆ ಒಂದಷ್ಟು ಸುರಕ್ಷತೆ ಜೊತೆಗೆ ಬೇರೆಯವರ ಬಗ್ಗೆಯೂ ನಾವು ಕಾಳಜಿಯನ್ನು ವಹಿಸಿ ನಮ್ಮ ಎಲ್ಲ ಸಂಭ್ರಮವನ್ನು ಜೊತೆಗಿಟ್ಟುಕೊಂಡು ಪ್ರೀತಿಯಿಂದ ಎಲ್ಲರೂ ಸಹಕರಿಸಿದ್ರೆ ಎಲ್ಲ ಹಬ್ಬಗಳು ಹೀಗೆ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಸಂತೋಷದಿಂದ ಆಚರಿಸಬಹುದು ಅಂತ ಹೇಳ್ತಾ, ಹಬ್ಬಗಳಿರೋದೇ ಸಂತೋಷವನ್ನು ಒಬ್ಬರಿಂದ ಒಬ್ಬರಿಗೆ ಹಂಚುವಲ್ಲಿ ಯಶಸ್ವಿ ಆಗಲಿ ಅಂತ. ಯಾಕೆಂದರೆ ಆ ನೆನಪುಗಳು ಮಾತ್ರ ನಮಗೆ ಕಟ್ಟಿಕೊಡಲಿಕ್ಕೆ ಸಾಧ್ಯ, ಸಾಧ್ಯವಾದಷ್ಟು ಖುಷಿಯ ಸಂತೋಷದ ನೆನಪುಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ಎಲ್ಲರಿಂದ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಗೆ ಹೋಗೋಣ.

ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಬಾಕ್ಸರ್ ಚಿತ್ರದ್ದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ, ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿದ ನೇಮಕಾತಿಗಳನ್ನು ರದ್ದುಗೊಳಿಸಿದ

ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ, ಸಂವಾದ, ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ವಾರ ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಔತಣಕೂಟಕ್ಕೆ ಕಾಂಗ್ರೆಸ್ ಆಡಳಿತವಿರುವ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಗೈರು ಹಾಜರಾದ ಕ್ರಮವನ್ನು ಬಿಜೆಪಿ ಟೀಕಿಸಿದೆ. ಚಾಮರಾಜನಗರ ಜಿಲ್ಲಾಡಳಿತದ ವತಿಯಿಂದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಸಿ ಪುಟ್ಟರಂಗಶೆಟ್ಟಿ, ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 4-5 ತಿಂಗಳಿಂದ ಸ್ಥಗಿತಗೊಂಡಿರುವ ಸಿಟಿ ಸ್ಕ್ಯಾನ್ ಸೇವೆಯನ್ನು ತಕ್ಷಣವೇ ದುರಸ್ತಿಗೊಳಿಸಿ ಆರಂಭಿಸುವಂತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆಹೊಡ್ಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 7 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 46 ರನ್ ಮಾಡಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

8:35 ಸಮಯ ಸರಿಯಾಗಿ. ಇನ್ನು ಈ ಸಮಯ ನಿಮ್ಮ ಆಯ್ಕೆ, ಈ ದಿನದ ಕಾರ್ಯಕ್ರಮದ ಸಮಯ ನಿಮ್ಮ ಆಯ್ಕೆ, ಅಂದರೆ ನಿಮ್ಮ ಇಷ್ಟದ ಗೀತೆಯನ್ನು ಕೇಳುವಂತಹ ಸಮಯ. ಅದರಲ್ಲಿ ದೂರವಾಣಿ ಕರೆಯನ್ನು ಮಾಡಿ ನಮ್ಮ ಜೊತೆ ಮಾತಾಡ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸಂಖ್ಯೆಯನ್ನು ನೋಟ್ ಮಾಡ್ಕೋಬೇಕು, ಅದಕ್ಕೆ ಕರೆ ಮಾಡಬೇಕು, ಹಾಗೆಯೇ ನಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ಈ ಸಮಯದಲ್ಲಿ 0802237788, ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802226125, ಮತ್ತೊಂದು ದೂರವಾಣಿ ಸಂಖ್ಯೆ ಸಹ ನೋಟ್ ಮಾಡ್ಕೊಳ್ಳಿ 0802226327. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು, ಹಾಗೆಯೇ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು.

0: ಕಾರ್ಯಕ್ರಮದ ಮೊದಲಿಗೆ ನಮಗೆ ಗೆಳೆಯರೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ ಕಿರಣ್, ಸ್ವಲ್ಪ ಜೋರಾಗಿ ಮಾತಾಡಿ.
1: ಒಂದು ನಿಮಿಷ
0: ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ಓಕೆ, ನಿಶಬ್ದವಾದ ಸ್ಥಳದಲ್ಲಿದ್ದೀರಾ, ನೆಟ್ವರ್ಕ್ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ.
1: ಎಲ್ಲ ಚೆನ್ನಾಗಿದೆ ಸರ್.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಕಿರಣ್?
1: ನಾವು ತೋಟಗಾರಿಕೆ ಇಲಾಖೆ ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ.
0: ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಇನ್ನು ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಬಂಗಾರದ ಮನುಷ್ಯದ್ದು ಯಾವ್ದಾರ ಆಯ್ತು ಅದರಲ್ಲಿ.
0: ಯಾವ ಊರಂದ್ರಿ ನೀವು?
1: ಚಿತ್ರದುರ್ಗ ಯಳಗೋಡು.
0: ಚಿತ್ರದುರ್ಗ ಯಳಗೋಡು.
1: ಯಳಗೋಡು ಅಂತ ಹೇಳಿ.
0: ಯಳಗೋಡು ಜಿಲ್ಲೆ. ಓಕೆ ಓಕೆ.
1: ಚಿತ್ರದುರ್ಗ ತಾಲೂಕು ಯಳಗೋಡು ಇದೆ. ಮಳೆ ಹೋಗಿದೆ.
0: ಈಗ ಮಳೆ ಬೀಳ್ತಾ ಇದೆಯಾ ಅಲ್ಲಿ?
1: ಇಲ್ಲ, ಯಾವ ಮಳೆ ಇಲ್ಲ ಸರ್. ಎಲ್ಲ
0: ಮಳೆ ಇಲ್ವಾ? ಬೆಂಗಳೂರಲ್ಲಿ ಸ್ವಲ್ಪ ಬೀಳ್ತಾ ಇದೆ.
1: ಯಾವ ಮಳೆ ಇಲ್ಲ, ಎಲ್ಲ ಬೆಳೆಗಳೆಲ್ಲ ಒಣಗೋಗ್ತಾ ಇದಾವೆ. ಈ ವರ್ಷ ಮುಂದಿನ ವರ್ಷ ಹೆಂಗಿರುತ್ತೆ ಗೊತ್ತಿಲ್ಲ.
0: ಈಗ ಮಳೆ ಬಂದ್ರೆ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಸ್ವಲ್ಪ ಸಹಾಯ ಆಗಬಹುದಲ್ವಾ?
1: ಏನು ಆಗಲ್ಲ
0: ಅಂತೀರಿ?
1: ಏನಾಗಲ್ಲ. ಸರ್ಕಾರದ್ದು ರಾಜಕೀಯದಲ್ಲಿ ಇನ್ಶೂರೆನ್ಸ್ ಏನು ಮಾಡ್ತಾರೋ ಗೊತ್ತಿಲ್ಲ.
0: ಆಶಾ ಭಾವನೆ ಇಟ್ಕೊಳ್ಳೋಣ, ಆಯ್ತಾ? ಒಳ್ಳೇದಾಗ್ಲಿ ಅಂತ ಆಶಿಸೋಣ. ಯಾಕಂದ್ರೆ ಎಲ್ಲವನ್ನು ನಾವು ಎದುರಿಸಬೇಕಾಗತ್ತೆ. ಯಾಕಂದ್ರೆ ಕೆಲವು ಸಾರಿ ಮಳೆ ಅತಿ ಆದ್ರೂ ಕಷ್ಟ.
1: ಇಲ್ಲ, ನಾವು ಅದೇ ರೈತರಾಗಿ ಯಾವಾಗ್ಲೂ ಅದೇ ತರ ಹೇಳ್ದಂಗೆ, ಅತಿ ಆಗ್ಬಿಟ್ಟು ಮತ್ತೆ ಕಡಿಮೆ ಆಗ್ಬಿಟ್ಟು ಮತ್ತೆ
0: ತೀರಾ ಕಡಿಮೆ ಆದ್ರೂ ಕಷ್ಟ, ಅತಿ ಆದ್ರೂ ಕಷ್ಟ ಅಲ್ವಾ? ಇರ್ಲಿ, ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಆ ಹಾಡನ್ನ ಕೇಳೋಣ. ಒಳ್ಳೇದಾಗತ್ತೆ, ಒಳ್ಳೇದಾಗ್ಲಿ ಅಂತ ಆಶಿಸ್ತಾ. ಕಿರಣ್, ಏನ್ ಅನ್ಸುತ್ತೆ ನಿಮ್ಗೆ, ಅಂದ್ರೆ ಕೆಲಸ ಹೇಗಿದೆ, ಎಲ್ಲವೂ ಚೆನ್ನಾಗನ್ಸ್ತಿದ್ಯಾ? ನಿನ್ನೆ ಹಬ್ಬ ಹೇಗ ಆಚರಿಸಿದ್ರಿ?
1: ಒಂದ್ ಕಡೆ ದುಃಖ, ಒಂದ್ ಕಡೆ ಮಾಡ್ಲೇಬೇಕು. ಅದೊಂದು ನಮ್ಮ ಸಂಸ್ಕೃತಿ.
0: ನಿಮ್ಮೂರಲ್ಲಿ ಹೇಗೆ ಗಣೇಶ ತುಂಬಾ ಇಡ್ತೀರಾ, ಅಥವಾ ಹೇಗೆ ಒಂದ್ ಕಡೆ ಇಡ್ತಾರಾ, ಅಥವಾ ಹೇಗೆ?
1: ಇಲ್ಲ, ನಮ್ಮ ಸ್ಕೂಲ್ ಹುಡುಗರು ಅವರೆಲ್ಲ ಇದ್ ಮಾಡ್ತಾರೆ. ಗಣಪತಿ ಇದನ್ನ ಸಂಸ್ಕೃತಿ, ಅದನ್ನ ಇನ್ನು ಉಳಿಸ್ಕೊಂಡಿದ್ದಾರೆ. ಅದೊಂದು ಖುಷಿ ವಿಷಯ.
0: ಆಯ್ತು ಆಯ್ತು, ನಿಮ್ಮ ಇಷ್ಟದ ಗೀತೆಯನ್ನ ಹೇಳಿ ಹೇಳಿ.
1: ಯಾರು ಊರಲ್ಲಿ ಯಾರು ಹೊರಗಡೆ ಬರ್ತಾ ಇಲ್ಲ, ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಿಟಿಯಲ್ಲಿ ಮಳೆ ಬರ್ತಾ ಇದೆ, ಬೆಳೆ ಬೆಂದಿದೆ, ಹೋಗೋಣ, ಖರ್ಚು ಮಾಡೋಣ, ಸಾಲ ಮಾಡೋಣ, ಅಥವಾ ಸಾಲ ಕೊಡ್ಬೋದು ಅಂತ ಹೇಳ್ಬಿಟ್ಟು ಧೈರ್ಯ ಆಗ್ತಾಯಿತ್ತು ರೈತರಿಗೆ. ಇವಾಗ ಅದೆಲ್ಲ ಯಾವ್ದು ಇಲ್ಲ. ಪಾಪ ರೈತರುಗಳೆಲ್ಲ ನಾವನ್ನ ಸೇರ್ಬಿಟ್ಟು ಹೇಳ್ತಾರೆ.
0: ಅಲ್ಲ, ಈಗೇನಂದ್ರೆ ಖಂಡಿತ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದು ಆಶಾ ಭಾವನೆ ನಮ್ಮ ಕಡೆಯಿಂದ ಆಶಿಸ್ಬಹುದು. ಹಾಗಾಗಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳೋಣ.
1: ಆಯ್ತು
0: ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕಿರಣ್. ನಮಸ್ಕಾರ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆ ಯಾರು, ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ ಮೇಡಮ್?
1: ಶೇಷಾದ್ರಿ ಕೃಷಿದೇವಿ ಬದ್ರಿನಾಥ್, ಶೇಷಾದ್ರಿಪುರಂ ಮಾತಾಡ್ತಾ ಇರೋದು.
0: ಶೇಷಾದ್ರಿಪುರಂನಿಂದ ನಿಮ್ಮ ಹೆಸರು?
1: ಶ್ರೀದೇವಿ ಬದ್ರಿನಾಥ್.
0: ಶ್ರೀದೇವಿ ಬದ್ರಿನಾಥ್, ಶ್ರೀದೇವಿ ಅವರು ಏನ್ ಮಾಡ್ಕೊಂಡಿದ್ದೀರಿ?
1: ನಾನು ಹೌಸ್ ವೈಫ್.
0: ಹೌಸ್ ವೈಫ್, ಹೌಸ್ ವೈಫ್ ಆರ್ ಹೋಮ್ ಮೇಕರ್?
1: ಹೋಮ್ ಮೇಕರ್.
0: ಮತ್ತೆ ಇವತ್ತು ಮಳೆ ಬರ್ತಾ ಇದೆ ಅಲ್ವಾ?
1: ಹೌದು.
0: ಏನು ಊಟ ಮಾಡಿದ್ರಿ, ಅಡಿಗೆ ಏನ್ ಮಾಡ್ಕೊಂಡ್ರಿ?
1: ಅಡಿಗೆನ ಅಡಿಗೆ ಸಿಮ್ಮೇಲಿ ಒಂದು ಕುರುಳಿಕಾಯಿ ಪಲ್ಯ ಮಾಡಿದ್ವಿ, ಮತ್ತೆ ಇದು ಬೂದು ಕುರುಳಿಕಾಯಿ ಸಾಂಬಾರ್ ಮಾಡಿದ್ವಿ. ನಿನ್ನೆ ಗಣಪತಿದೆಲ್ಲ ಜೋರಾಗಿತ್ತಲ್ಲ ಸರ್, ಒಬ್ಬಟ್ಟು ಅದೆಲ್ಲ ಇತ್ತಲ್ಲ,
0: ಎಲ್ಲ ಇತ್ತು,
1: ಎಲ್ಲ ಇತ್ತು. ಸರಿ, ಜಾಸ್ತಿ ಏನ್ ಮಾಡಕ್ ಹೋಗ್ಲಿ, ಅಷ್ಟೇ ಮಾಡಿದ್ವಿ. ಚಿತ್ರಾನ್ನ ಎಲ್ಲ ಆಗಿತ್ತು, ಅಷ್ಟೇ ಮಾಡಿದ್ವಿ.
0: ಆಯ್ತು, ಸುಮ್ನೆ ಕೇಳಿದೆ. ಇನ್ನು ದೈನಂದಿನ ಕೆಲಸಗಳು, ನೀವು ತುಂಬಾ ಇಷ್ಟಪಟ್ಟು ಮಾಡುವಂತಹ ಅಡಿಗೆ ಯಾವ್ದು?
1: ತುಂಬಾ ಇಷ್ಟಪಟ್ಟು ಮಾಡುವಂತ ಅಡಿಗೆ ಅಂತಂದ್ರೆ ಇದು ಯಾವುದು, ಬಿಸಿಬೇಳೆ ಬಾತ್.
0: ಬಿಸಿಬೇಳೆ ಬಾತ್, ಸರಿ. ನೀವೇನೋ ಇಷ್ಟಪಟ್ಟು ಮಾಡ್ತೀರಿ ಅದನ್ನ.

0: ಸ್ವೀಕರಿಸೋರು ಅವರು ಅಷ್ಟೇ ಇಷ್ಟಪಡ್ತಾರ, ಯಾವಾಗ್ಲೂ ನೀವು ಸಿಕ್ಕಾಗೆಲ್ಲ ಬಿಸಿಬೇಳೆಬಾತ್ ಮಾಡ್ಕೊಡಿ ಅಂತ ಕೇಳ್ತಾರ, ಆ ತರ ಕೇಳುವಂತದ್ದು ಯಾವ್ದು?
1: ಇಲ್ಲ ಮಾಡ್ತೀವಿ, ಎಲ್ಲಾದ್ರೂ ಮಾಡ್ತೀವಿ. ನಮ್ಮಲ್ಲಿ ಏನ್ ಗೊತ್ತಾ, ಏನ್ ಮಾಡಿದ್ರು ತಿಂತಾರೆ, ಇಷ್ಟವಾಗಿ ತಿಂತಾರೆ. ಪ್ರೀತಿಯಿಂದ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಅಡಿಗೆ ಹೆಂಗಾದ್ರು ಇರ್ಬೋದು, ಪ್ರೀತಿಯಿಂದ ಬಡಿಸ್ಬೇಕು
0: ಅಲ್ವಾ. ನೋಡಿದ್ರ ಈಗ ಸತ್ಯಕ್ಕೆ ಬಂದ್ರಿ, ನಿಜವಾದ ವಿಷಯಕ್ಕೆ ಈಗ ಬಂದ್ರಿ. ಪ್ರೀತಿಯಿಂದ ಏನ್ ಮಾಡಿದ್ರು ಚೆನ್ನಾಗಿರತ್ತೆ. ಕೆಲವು ಸಾರಿ ಉಪ್ಪು ಖಾರ ಆ ಕಡೆ ಈ ಕಡೆ ಇದ್ರು ಪ್ರೀತಿ ಎಲ್ಲ ಸರಿದೂಗಿಸಿ ಏ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ.
1: ಹೌದು, ಪ್ರೀತಿಯಿಂದ ಬಡಿಸ್ಬೇಕು. ಅನ್ನ ಮಾಡುದು ಪ್ರೀತಿಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ದಿದ್ರೆ ಅದು ಮುದ್ದೆ ಆಗುತ್ತೆ, ಇಲ್ಲ ಉದ್ರ ಆಗುತ್ತೆ, ಚೆನ್ನಾಗೇ ಇರಲ್ಲ.
0: ಖುಷಿಯಾಗಿ ಮಾಡ್ಬೇಕು ಅಲ್ವಾ,
1: ಯಾವ ಕಾರ್ಯದಲ್ಲಿ ಖುಷಿಯಾಗಿ ಮಾಡ್ಬೇಕು.
0: ಹಬ್ಬನ ಹೇಗೆ ಸಂಭ್ರಮಿಸ್ತೀವೋ ಹಾಗೆ ಅಡಿಗೆ ಮಾಡೋದು ನಿಜವಾಗ್ಲೂ ಒಂದ್ ಕಲೆ, ಆರ್ಟ್ ಅಲ್ವಾ.
1: ಹೌದು ಹೌದು ಮಾಡ್ಬೇಕು. ಬಟ್ ಏನಪ್ಪಾ ಅಂದ್ರೆ ಮನೇಲಿ ಏನಾದ್ರು ಜಿಗಿಜಿ ಆದ್ರೆ ಮನಸ್ಸು ಬೇಜಾರಾಯ್ತು, ಬಟ್ ಅದನ್ನ ಓವರ್ಕಮ್ ಮಾಡ್ಬೇಕು ನಾವು ಅದನ್ನ
0: ಅಲ್ವಾ.
1: ಮನೇಲಿ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಬೇಜಾರಾಗುತ್ತೆ, ಅಯ್ಯೋ ಕೆಲಸ ಹೆಂಗ್ ಮಾಡೋದು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಮ್ದು ಇದು ತಾಯಕಾಯ್ದೆ ಕೈಲಾಸ ಅನ್ಕೊಂಡು ಮಾಡ್ಬೇಕು ಸರ್, ಇಂಟ್ರೆಸ್ಟ್ ಇಂದ ಮಾಡ್ಬೇಕು ಸರ್.
0: ಆಯ್ತು ಅಲ್ವಾ, ಇಂಟ್ರೆಸ್ಟ್ ಇಂದ ಇವತ್ತು ಕರೆ ಮಾಡಿದ್ರಿ, ನಿಮ್ಮ ಕರೆಯನ್ನ ಸ್ವೀಕರಿಸಿದೀವಿ. ಯಾವ ಹಾಡನ್ನ ಕೇಳೋಣ?
1: ಹಾಡೇ ಹಾಕಿ, ಆಕಸ್ಮಿಕ ಇಂದ ಹುಟ್ಟಿದ್ದಾರೆ ಕನ್ನಡದಲ್ಲೇ ಹುಟ್ಟಬೇಕು.
0: ನಿಮ್ಗೆ ಕನ್ನಡ ನಾಡು, ಕನ್ನಡದವರು ನೀವು ಅಲ್ವಾ, ಎಷ್ಟು ಇಷ್ಟ ಆಗತ್ತೆ ಕನ್ನಡ ಅಂದ್ರೆ? ಏನಂತೀರಾ ಕನ್ನಡ ಅಂದ್ರೆ? ಈ ಹಾಡಂದ್ರೆ ತುಂಬಾ ಇಷ್ಟ.
1: ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್.
0: ಆಯ್ತು, ಖಂಡಿತ. ಸುನಿಲ್ ರುದ್ರಮೂರ್ತಿ.
1: ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ.
0: ಆಯ್ತು,
1: ವೆರಿ ನೈಸ್,
0: ಥ್ಯಾಂಕ್ ಯು. ಖಂಡಿತ ಪ್ರಸಾರ ಮಾಡ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಶ್ರೀದೇವಿ ಅವರೇ. ನಮಸ್ಕಾರ.
1: ಕರೆ ಸಿಗದೆ ಕಷ್ಟ, ಇವತ್ತು ಸಿಕ್ಬಿಡ್ತು ನಮ್ಗೆ.
0: ಎಸ್, ಖುಷಿ ಮಾಡ, ನಿಮ್ಮನ್ನ ಮಾತಾಡ್ಸಿದ ಖುಷಿ ಆಯ್ತು. ಇದೇ ಖುಷಿಯಲ್ಲಿ ಹಾಡನ್ನ ಕೇಳ್ಬರೋಣ.
1: ಓಕೆ,
0: ಧನ್ಯವಾದಗಳು.

0: ಇವತ್ತಿನ ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ಯಾರು ಕರೆ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿ.
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಅಂತ. ಸರ್,
0: ಸುರೇಶ್ ಬೆಣ್ಣಿ. ಸುರೇಶ್ ಅವರೇ, ಮೆಸೇಜ್ ಮಾಡ್ತಾ ಇರ್ತೀರಲ್ವಾ?
1: ಮೆಸೇಜ್ ಏನ್ ಮಾಡಲ್ಲ ಸರ್, ಕಾಲ್ ಬಂಗಾರ ಒಂದ್ಸರಿ ಮಾಡ್ತಕ್ಕಂತ ಸರ್, ಟೈಮ್ ಕೊಡಿದಾಗ
0: ಕರೆ ಮಾಡ್ತಾ ಇರ್ತೀರಿ ಅವಾಗವಾಗ.
1: ಕರೆ ಅವಾಗವಾಗ ಏನಿಲ್ಲ ಸರ್, ಒಂದ್ ಸ್ವಲ್ಪ ಲೇಟ್, ಒಂದ್ 15 ಜನ ಕೊನೆ ತಿಂಗಳ ಆಗ್ಬೋದು.
0: ಏನ್ ಮಾಡ್ಕೊಂಡಿರಿ ಸುರೇಶ್ ಅವರು?
1: ರೈತರಿದ್ದೀರಿ
0: ಈ ಸರಿ ತುಂಬಾ ತೊಂದರೆ ಆಗ್ತಿದೆ ಅಂತ ಆಗ್ಲೇ ಒಬ್ರು ಕೇಳುಗ್ರೆ ಹೇಳಿದ್ರು. ಅಂದ್ರೆ ಮಳೆ ಇಲ್ಲ?
1: ಅಲ್ಲ ಅಲ್ಲ, ನಮ್ದು ನದಿ ದಡದಲ್ಲಿ ಜಮೀನ್ ಸರ್, ತುಂಗಭದ್ರ ನದಿ ಯಾರು ನಮ್ದು.
0: ಹಾಗಾಗಿ ಪರವಾಗಿಲ್ಲ, ನಿಮ್ಗೆ
1: ಪರವಾಗಿಲ್ಲ ಸರ್. ಈಗಿನ ಬೆಳೆ ಏನ್ ತೊಂದರೆ ಆಗಲ್ಲ ಸರ್, ಬೇಸಿಗೆ ತೊಂದರೆ ಆಗ್ಬಹುದು ಸರ್.
0: ಖಂಡಿತ, ಬೇಸಿಗೆಗೂ ಮಳೆ ಬರಲಿ. ಅಂದ್ರೆ ಈಗ ಸ್ವಲ್ಪ ವಾತಾವರಣ ಬೇರೆ ಬೇರೆ ರೀತಿ ನಡೀತಾ ಇರೋದ್ರಿಂದ ತೊಂದರೆ ಆಗದೆ ಇರುವಂತಹ ವ್ಯವಸ್ಥೆ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ
1: ಸರ್? ಇದು ನಮ್ಮ ಸ್ನೇಹಿತರಾದಂತ ಲಕ್ಷ್ಮಿ ಚಂದ್ರಶೇಖರ್ ಅಂತ ಹರಿಹರದವರು, ಅವರು ಮೆಸೇಜ್ ಮಾಡ್ತಾರೆ ಸರ್, ಅವರು ಕಾಲ್ ಮಾಡೋದಲ್ಲ, ಅವ್ರಿಗೋಸ್ಕರ ಈ ಗೀತೆ ಸರ್ ಅವರೇ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ರು ಸರ್.
0: ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಒಂದ್ ಸ್ವಲ್ಪ ಅಂತರ ಕೊಟ್ಟು ಕರೆ ಮಾಡಿ ಮುಂದಿನ ಕರೆನ.
1: ಓಕೆ ಸರ್.
0: ಆಯ್ತು ಸುರೇಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ.

0: find out.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಮುಂದಿನ ಕರೆ ಎಲ್ಲಿಂದ ಬಂದಿದೆ ನೋಡೋಣ. ನಮಸ್ಕಾರ
1: ಸರ್. ನಮಸ್ತೆ ಸರ್, ಸರ್ ಚಿತ್ರದುರ್ಗದಿಂದ.
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು ಹೇಳಿ.
1: ಚಿತ್ರದಿಂದ ರವಿಕೆ ಅಂಬೇಕರ್ ಸರ್.
0: ರವಿಕೆ,
1: ರವಿಕೆ ಅಂಬೇಕರ್.
0: ರವಿಕೆ ಅಂಬೇಕರ್.
1: ಹಾ ಸರ್.
0: ಅಂಬೇಕರ್ ಸರ್ ನೇಮಾ?
1: ಹಾ ಹೌದು ಸರ್. ಹ್ಮ್
0: ಹ್ಮ್. ರವಿ ಅವರೇ, ಏನ್ ಮಾಡ್ಕೊಂಡಿದ್ರಿ
1: ಸರ್? ನಾವು ಯೋಗ ಟ್ಯೂಟರ್ ಇದ್ದೀವಿ ಸರ್, ಆಯುಷ್ ಇಲಾಖೆಯಲ್ಲಿ.
0: ಯೋಗ ಟೀಚರ್ ಇದ್ರಿ?
1: ಯೋಗ ಆಯುಷ್ ಇಲಾಖೆಯಲ್ಲಿ.
0: ಹ್ಮ್ ಹ್ಮ್. ಆಯುಷ್ ಇಲಾಖೆಯ ಪ್ರಮೋ ನಮ್ಮಲ್ಲಿ ಬರ್ತಾ ಇರತ್ತೆ ಅಲ್ವಾ? ಕಾರ್ಯಕ್ರಮನೂ ಬರುತ್ತೆ, ಪ್ರಾಯೋಜಿತ ಕಾರ್ಯಕ್ರಮ. ಮತ್ತೆ ಈ ಸಮಯ ಏನ್ ಮಾಡ್ಕೊಂಡಿದ್ರಿ? ಮನೆಗೆ ಬಂದಿದ್ದೀರಿ, ಊಟ ಮಾಡ್ತಾ ಇದ್ದೀರಾ ಅಥವಾ ಹೇಗೆ?
1: ಇಲ್ಲ ಸರ್, ಊಟ ಇಲ್ಲ, ಏನು ರೆಸ್ಟ್ ಅಲ್ಲಿ ಇದ್ದೀವಿ.
0: ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನಮ್ಮೂರ ಹಮ್ಮೀರ ಚಿತ್ರ ಸರ್. ಅದರಲ್ಲಿ ಕೋಗಿಲೆ ಓ ಕೋಗಿಲೆ ಅಂತ ಒಂದು ಹಾಡಿದೆ ಸರ್.
0: ಈ ಹಾಡು ಪ್ರಸಾರ ಮಾಡ್ಬೇಕಾ? ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಯಾಕೆ ಈ ಹಾಡು ಇಷ್ಟ ಆಗತ್ತೆ
1: ಸರ್? ಹಾಡು ಕೇಳಕ್ಕೆ ಇಂಪ ಇದೆ ಸರ್. ಅಂಬರೀಷ್ ಅವರ ಅಭಿಮಾನಿ ಸರ್.
0: ಇನ್ನು ಯೋಗ ಟೀಚರ್ ಅಂತ ಹೇಳಿದ್ರಿ ಅಲ್ವಾ? ಯೋಗ ಬಗ್ಗೆ ಎರಡು ಲೈನಲ್ಲಿ ಎಲ್ಲರಿಗೂ ಉಪಯುಕ್ತವಾಗುವಂತಹ ಒಂದು ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡ್ರೆ ಏನ್ ಹೇಳ್ತೀರಿ
1: ಸರ್? ಪ್ರತಿದಿನ ಒಂದು ಅರ್ಧ ಗಂಟೆ ಯಾವುದೇ ಚಟುವಟಿಕೆ ಆಗ್ಲಿ, ಏನೇ ಚಟುವಟಿಕೆ, ವಾಕ್ ಆಗ್ಲಿ ಅಥವಾ ಅವ್ರಿಗೆ ತಿಳಿದಿರೋಂತ ಯಾವುದೇ ಒಂದು ಚಟುವಟಿಕೆ ಮಾಡೋದು ಬೆಳಿಗ್ಗೆ. ಅಂದ್ರೆ ತೀರಾ ಲೇಟ್ ಆಗಿ ಅಂದ್ರೆ ಬೇಡ, ಒಂದು ಆರು ಗಂಟೆ ಒಳಗೆ. ತೀರಾ ಆಗಲ್ಲ ಅಂದ್ರೆ ಆರು ಗಂಟೆ ಒಳಗೆ, ಇಲ್ಲ ಇನ್ನು ಸಾಧ್ಯ ಆಗುತ್ತಂದ್ರೆ ಐದು ಗಂಟೆಗೆ ಎದ್ರೆ ಇನ್ನೂ ಒಳ್ಳೇದು ಸರ್. ಎದ್ಬಿಟ್ಟು ಅವ್ರಿಗೆ ತಿಳಿದಿರೋಂತ ಯಾವುದೇ ಒಂದು ಚಟುವಟಿಕೆ ಮಾಡಿದ್ರೆ ಯಾವುದೇ ಆರೋಗ್ಯ ರೋಗಗಳನ್ನ, ಸಣ್ಣ ಸಣ್ಣ ಪುಟ್ಟ ಅಥವಾ ಉಸಿರಾಟ ತೊಂದರೆ ಆಗ್ಲಿ, ಚಿಕ್ಕ ಪುಟ್ಟ ಜ್ವರಗಳು ಆ ತರದನ್ನ ಸಾಧ್ಯವಾದಷ್ಟು ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಡಾಕ್ಟರ್ ಹತ್ರ ಹೋಗೋದು ಸ್ವಲ್ಪ ನಾವು
0: ಕಡಿಮೆ ಮಾಡಬಹುದು ಅಂತ.
1: ಕಡಿಮೆ ಮಾಡಬಹುದು ಸರ್.
0: ಅಂದ್ರೆ ನಿಮ್ಮ ಇದನ್ನ ಇನ್ನು ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ನಡಿಗೆ ಶುಭ್ರವಾದ ಒಂದು ಒಳ್ಳೆಯ ವಾತಾವರಣ ಇರುವಂತಹ, ಗಿಡ ಮರ ಹೆಚ್ಚಾಗಿರುವಂತಹ,
1: ಅಥವಾ ಬ್ರೀತಿಂಗ್ ಆಗಲಿ, ಪ್ರಾಣಾಯಾಮ ಆದ್ರೆ, ನಿಮ್ ನೀವು ಹತ್ತಿರದ ಯಾವ್ದೇ ನಿಮ್ ಮನೆಗೆ ಯಾವುದೇ ಯೋಗ ಕ್ಲಾಸ್ ಇದ್ರು ಸಾಕಷ್ಟು ಫ್ರೀ ಕ್ಲಾಸ್ ನಡೀತಿದ್ದ ಇವಾಗ.
0: ಹ್ಮ್ ಹ್ಮ್. ಆನ್ಲೈನ್ ಅಲ್ಲೂ ಸಿಗತ್ತೆ ಮಾಹಿತಿಗಳು, ಸಾಕಷ್ಟು ಸಿಗತ್ತೆ.
1: ನೀವು ಒಂದ್ಸರಿ ಡಾಕ್ಟರ್ ಹತ್ರ ಹೋದ್ರೆ 1,000 ರೂಪಾಯಿಂದ 2,000 ರೂಪಾಯಿ ತನಕ ಬಿಲ್ ಆಗುತ್ತೆ ಸರ್. ಡಾಕ್ಟರ್ ವಿಸಿಟ್ ಕೊಟ್ಟು ಬಂದ್ರು 300 ರೂಪಾಯಿ ಬಿಲ್ ಕೊಡ್ಬೇಕು. ಅದೇ ಒಂದು 200 ರೂಪಾಯಿ 300 ರೂಪಾಯಿ ಯೋಗ ಟೀಚರ್ ಕೊಟ್ರೆ ಅವ್ರು ಕಂಪ್ಲೀಟ್ ವರ್ಷ ಅಲ್ಲ, ವರ್ಷ ತನಕನು ನೀ ಡಾಕ್ಟರ್ ಹತ್ರ ಹೋಗ ಆಗಿಲ್ಲ ಆ ತರ ನೋಡ್ಕೊಂತಾರೆ.
0: ಹೌದು, ಆ ಬಿಲ್ಲಿನ ಜೊತೆಗೆ ಪೇನ್ ಕೂಡ ನಾವೇ ಅನುಭವಿಸ್ಬೇಕು, ಹಾಗಾಗಿ ಆ ಪೇನ್ ಎಲ್ಲದಕ್ಕಿಂತ ದೊಡ್ಡದು.
1: ನಾವು ಪೇನ್ ಅನುಭವಿಸಿದಲ್ದೆ ನಮ್ಮ ಮನೇಲಿ ಇರೋರು ಸಹ,
0: ಅವರು ಸಹ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ.
1: ಅವ್ರ ಕೆಲಸ ಬಿಟ್ಟು ನಮ್ ಸೇವಿಲ್ದೇ ಇರ್ಬೇಕಾಗತ್ತೆ.
0: ಹೌದು ಹೌದು, ರವಿ ಅವರೇ ಒಳ್ಳೆಯ ಮಾಹಿತಿ ನೀಡಿದ್ರಿ.
1: ಹಾಗಾಗಿ ತಿಳಿದಿರ ನಿಮಗೆ ಎಷ್ಟು ತಿಳಿದಿರುತ್ತೆ ಅಷ್ಟು ಡೈಲಿ ಒಂದು ಅರ್ಧ ಗಂಟೆ ಮಾಡಿದ್ರೆ ಸಾಕು ಸರ್.
0: ಆಯ್ತು, ಖಂಡಿತ ಎಲ್ಲರೂ ಇವತ್ತಿಂದ, ಇನ್ನು ಇದುವರೆಗೂ ಮಾಡಿಲ್ಲ ಅಂತ ಅನ್ಕೊಂಡ್ರು ಸಹ, ಇವತ್ತಿಂದ ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು ಸಾಧ್ಯವಾದಷ್ಟು ಒಂದು 15-20 ದಿನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆಮೇಲೆ ನಿಮ್ಗೆ ಅದು ಕಂಟಿನ್ಯೂ ಆಗ್ಬಿಡತ್ತೆ, ರುಟೀನ್ ಆಗ್ಬಿಡತ್ತೆ, ನೀವೇ ಇಷ್ಟಪಟ್ಟು ಮಾಡುವಂತಾಗುತ್ತೆ. ಮನ್ಸು ಬರಲ್ಲ, ಅಭ್ಯಾಸ ಆಗತ್ತೆ. ಹಾಗಾಗಿ ಒಳ್ಳೇದಾಗ್ಲಿ ರವಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ, ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿದ್ದು. ನಮಸ್ಕಾರ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು ಹೇಳಿ ಮೇಡಮ್.
1: ಸರ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಸರ್.
0: ನೇತ್ರಾ ನಟರಾಜ್?
1: ಹೌದು ಸರ್.
0: ಹೇಗಿದ್ದೀರಾ ನೇತ್ರಾ ಅವರೇ?
1: ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ದೀರಾ ಸರ್?
0: ತುಂಬಾ ಚೆನ್ನಾಗಿದ್ದೀನಿ. ಈ ಸಮಯ ಯಾವ
1: ಹಬ್ಬದ ಶುಭಾಶಯಗಳು ಸರ್?
0: ಹಬ್ಬ ಮುಗಿದಿದೆ ಆದ್ರೂ ಸಹ ಶುಭಾಶಯವನ್ನು ತಗೋತೀನಿ, ಯಾಕೆಂದ್ರೆ ಹಬ್ಬ ಮುಗಿದಿದ್ರು ಸಂಭ್ರಮ ಇನ್ನೂ ಮುಗಿದಿಲ್ಲ ಅಲ್ವಾ. ಪ್ರತಿದಿನ ನಮ್ಮ ಊರುಗಳಲ್ಲಿ ಗಣೇಶನನ್ನ ಇಟ್ಟಿರ್ತಾರೆ. ಒಂದು ತಿಂಗಳು
1: ಹಿಂದೂ ಮಹಾಗಣಪತಿ 21 ದಿವಸ ಸರ್ ಅದು.
0: ಹಾಗಾಗಿ ನಿಮ್ಮ ಮನೆಯಲ್ಲೂ ಗಣೇಶ ಇಡ್ತೀರಾ?
1: ಇಲ್ಲ ಸರ್,
0: ಇಡಲ್ಲ.
1: ಇಲ್ಲ ಸರ್, ಹಾಗೆ ಪೂಜೆ ಮಾಡಿದ್ವಿ ಸರ್.
0: ಕೆಲವರ ಮನೆಯಲ್ಲಿ ಇಡುವಂತ ಸಂಪ್ರದಾಯ ಇದೆ, ಇಟ್ಟು ಅವತ್ತೆ ಬಿಡ್ತಾರೆ, ಮೂರ್ ದಿನಕ್ಕೆ ಬಿಡ್ತಾರೆ.
1: ಹೌದು ಸರ್. ಹ್ಮ್ ಸರ್,
0: ಏನು ಅಡಿಗೆ ಮಾಡ್ಕೊಂಡಿದೀರಾ?
1: ಅಡಿಗೆ ಮಾಡಿದ್ದೀವಿ ಸರ್, ಇನ್ನು ಊಟ ಆಗಿಲ್ಲ.
0: ಊಟ ಆಗಿಲ್ಲ,
1: ಪ್ರೋಗ್ರಾಮ್ ಕೇಳ್ಕೊಂಡು ಊಟ ಮಾಡೋಣ ಅಂತಂದ ಹೇಳಿ ಕಾಲ್ ಮಾಡಿದೆ ಸರ್. ಲೈನ್ ಸಿಕ್ತು, ತುಂಬಾ ಖುಷಿ ಆಯ್ತು ಸರ್ ಇವತ್ತು.
0: ಹಾಡ್ ಕೇಳಿ ಊಟ ಮಾಡೋಣ ಅಂತ.
1: ಹೌದು ಸರ್.
0: ಸಿಕ್ಕರೆ ಊಟ ಮಾಡೋಣ ಅಂತಾನ ಕರೆ ಸಿಕ್ಕರೆ, ಇಲ್ಲ ಬೇಡ ಅಂತ ಏನಾರು? ಆಯ್ತು, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ
1: ಸರ್? ಮುಸ್ಸಂಜೆ ಮಾತು ಚಿತ್ರದಿಂದ ಕದ್ದಳು ಮನಸ್ಸನ್ನ ಅಂತಿದೆ ಸರ್ ಹಾಡು, ಹಾಡ್ಬೇಕಿತ್ತು ಸರ್.
0: ಅಲ್ಲ, ಈಗ ನಿಮ್ಮ ಮನಸ್ಸನ್ನ

0: ಕದ್ದವರು ನಟರಾಜ್ ಅವರ?
1: ಹೌದು ಸರ್.
0: ಮತ್ತೆ ಕದ್ದಳು ಮನಸ್ಸನ್ನ ಅಂತ ಈ ಹಾಡು ಕೇಳ್ತಾ ಇದ್ರ?
1: ಚೆನ್ನಾಗಿದೆ ಸರ್, ಸುದೀಪ್ ರಮ್ಯಾ ಅಭಿನಯದ ಅದು ಮುಸ್ತಂಜೆ ಮಾತು ನಂಗೆ ಬಹಳ ಇಷ್ಟ ಸರ್. ಅದ್ರಲ್ಲಿ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ ಸರ್.
0: ಸುದೀಪ್ ಅವರು ರಮ್ಯಾ ಅವ್ರಿಗೆ ಹೇಳ್ತಾ ಇದಾರೆ, ಈಗ ಇಲ್ಲಿ ನಟರಾಜ್ ಅವ್ರಿಗೆ ನೀವು ಹೇಳ್ತಾ ಇದೀರ ಇದನ್ನ?
1: ಹೌದು ಸರ್,
0: ಉಲ್ಟಾ
1: ಉಲ್ಟಾ ಆಗಿದೆ ಸರ್.
0: ಆಯ್ತು, ಖಂಡಿತ ಪ್ರಸಾರ ಮಾಡಿ ನೇತ್ರ ಅವರೇ. ಹೀಗೆ ಖುಷಿ ಖುಷಿಯಾಗಿರಿ, ನಮ್ಮ ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಕೇಳ್ತಾ ಇರಿ, ಹೀಗೆ ಭಾಗವಹಿಸಿ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಕ್ಕಾಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನೇತ್ರ ಅವರೇ.
1: ಥ್ಯಾಂಕ್ ಯು ಸರ್.
0: ಯಸ್, ಥ್ಯಾಂಕ್ ಯು. ನಿಮ್ಮ ಹಾಡು ಇನ್ನೀಗ ಪ್ರಸಾರ ಆಗ್ತಾ ಇದೆ.

0: 8:46:09 ಮುಂದಿನ ಕರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ಸ್ವಲ್ಪ ಜೋರಾಗಿ ಮಾತಾಡಿ.
1: ನಮಸ್ಕಾರ ಸರ್.
0: ನಮಸ್ಕಾರ, ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಿ?
1: ಶ್ಯಾಮಣ್ಣ ಸರ್.
0: ಶ್ಯಾಮಣ್ಣ ಎಲ್ಲಿಂದ?
1: ಬ್ಯಾಡ್ರಳ್ಳಿಯಿಂದ ಸರ್.
0: ಬ್ಯಾಡ್ರಳ್ಳಿಯಿಂದ? ಬ್ಯಾಡ್ರಳ್ಳಿ ಯಾವ ಕಡೆ?
1: ದೇವನಹಳ್ಳಿ ತಾಲೂಕು ಸರ್.
0: ದೇವನಹಳ್ಳಿ ತಾಲೂಕು ಬ್ಯಾಡ್ರಳ್ಳಿಯಿಂದ ಹಾಡ್ಬೇಕು ಅಂತ ಕರೆ ಮಾಡಿದ್ರಿ.
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ ಶ್ಯಾಮರಣ್ಣ ಅವ್ರೆ?
1: ಅಂದಾರ ಆಗಿತ್ತು ಸರ್. ನಾವು
0: ಕೆಲಸ ಏನಾದ್ರು ಮಾಡ್ತೀರಾ?
1: ಏನಿಲ್ಲ ಸರ್, ಮನೇಲಿ ಇದೆ ಸರ್.
0: ಹಾಡುಗಳನ್ನ ಕೇಳ್ತೀರಾ? ವಿವಿಧ ಭಾರತಿ ಕೇಳ್ತಾ ಇರ್ತೀರಾ?
1: ನಮ್ ಕಡೆ ಒಂದು ಮನವಿ ಸರ್, ಏನಾದ್ರೂ 3 ಗಂಟೆಗೆ ನೀವು ಅಂತ್ಯಾಕ್ಷರಿ ಪ್ರಸಾರ ಮಾಡ್ಬೇಕು ಅಂತ ನಮ್ ಕಡೆಯಿಂದ ಸರ್.
0: ಖಂಡಿತ ಹೇಳೋಣ. ಹಿಂದೆ ಕಾರ್ಯಕ್ರಮ ಬರ್ತಾ ಇತ್ತು, ಈಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇದೆ.
1: ಹೌದು ಸರ್.
0: ಇವತ್ ಯಾವ ಹಾಡನ್ನ ಪ್ರಕೇಳೋಣ? ಈ ಹಾಡು ತುಂಬಾ ಇಷ್ಟ ಆಗತ್ ನಿಮ್ಗೆ. ಆಯ್ತು ಶ್ಯಾಮಣ್ಣ ಅವ್ರೆ, ಖಂಡಿತ ಪ್ರಸಾರ ಮಾಡೋಣ. ಊಟ ಮಾಡಿದ್ರ ಇನ್ನೂ ಇಲ್ವಾ?
1: 9 ಗಂಟೆಗೆ
0: ಊಟ.
1: ಹೌದು ಸರ್, ಅದು ಮಂಗಳವಾರ ಕರೆಗೊಂದು ಹಾಡು ಬರ್ತಿದ್ರ 8 ಗಂಟೆಗೆ ತಿನ್ನಲ್ಲ ಸರ್.
0: ಆಯ್ತು ಶ್ಯಾಮಣ್ಣ, ಒಂದು ಅಂತರ ಕೊಟ್ಟು ಕರೆ ಮಾಡಿ ಮುಂದಿನ ಕರೆ ಮಾಡುವಾಗ. ಓಕೆನಾ? ಒಂದು 15-20 ದಿನ ಬಿಟ್ಟು ಮತ್ತೆ ಕರೆ, ಯಾಕೆಂದ್ರೆ ಸಾಕಷ್ಟು ಜನ ನೋಡಿ, ಎಷ್ಟು ಜನ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇಲ್ಲಿ ಮೆಸೇಜ್ಗಳು ಬರ್ತಾ ಇರುತ್ತೆ, ನಮ್ಮ ಕರೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸ್ವೀಕಾರ ಮಾಡ್ತಾ ಇಲ್ಲ, ನಮ್ಗೆ ಬೇಜಾರಾಗ್ತಿದೆ ಅಂತ. ಸೊ ಹಾಗಾಗಿ ಒಂದು ಅಂತರ ಕೊಟ್ಟು ಕರೆ ಮಾಡ್ತೀರಾ ಅಂತ ಭಾವಿಸ್ತಾ ನೋಡಿ, ನಿಮ್ ಬಗ್ಗೆನೂ ಮೆಸೇಜ್ ಬರ್ತಾ ಇದೆ, ಅವ್ರು ಸುಳ್ಳು ಹೇಳ್ತಾ ಇದಾರೆ, ಇತ್ತೀಚೆಗೆ ಅಷ್ಟೇ ಕರೆ ಮಾಡಿದ್ರು ಅಂತ. ಇದೇ ಫಸ್ಟ್ ಟೈಮು ಅಂತೆಲ್ಲ ಹೇಳಿದ್ರಿ ನೀವು. ಆಯ್ತು, ಖಂಡಿತ ಪ್ಲಾನ್ ಮಾಡ್ಕೋಣ. ಓಕೆನಾ? ನಾನು ಹೇಳಿದ ನೆನಪಿರ್ಲಿ ನಿಮ್ಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಕೇಳಕರೆ, ದಯವಿಟ್ಟು ವಿನಂತಿ ಜೊತೆಗೆ ಆಗಾಗ್ಗೆ ಹೇಳ್ತಾ ಇರ್ತೀವಿ, ನೀವು ಕರೆ ಮಾಡುವಾಗ ಒಂದು ಅಂತರ ಕೊಡಿ, ಒಂದು ಗ್ಯಾಪ್ ಕೊಡಿ. ಹೊಸಬರಿಗೆ ಬೇರೆ ಬೇರೆ ರೀತಿಯಲ್ಲಿ ಕರೆ ಮಾಡಬೇಕು ಅಂದ್ಕೊಳ್ಳೋರಿಗೆ, ಹಾಗೇ ನಮ್ಮ ಹಾಡು ಪ್ರಸಾರ ಮಾಡಬೇಕು. ಈಗ ನಾನು ಯಾಕೆ ಒಂದು ಹಾಡು ಕೇಳಬಾರ್ದು ಅಂತ ಅವ್ರ ಮನಸ್ಸು ಹೇಳ್ತಾ ಇದ್ರೆ ಅವ್ರಿಗೆ ಕಷ್ಟ ಆಗತ್ತಲ್ವಾ, ಅವ್ರಿಗೆ ತೊಂದರೆ ಆಗತ್ತಲ್ವಾ. ಹಾಗಾಗಿ ನೀವು ಪದೇ ಪದೇ ಕರೆ ಮಾಡುವವರು ಅಥವಾ ಯಾವಾಗಲೂ ಕರೆ ಮಾಡ್ತಾನೆ ಇರೋರು, ಒಂದು ಗ್ಯಾಪ್ ಕೊಡಿ, ಒಂದು ಅಂತರ ಕೊಟ್ಟು ಕರೆ ಮಾಡ್ತೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತೇನೆ. 0802-22-61257 ಮತ್ತೊಂದು ಸಂಖ್ಯೆ 0802-22-63927 ಎರಡು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆ ಕರೆ ಮಾಡಬಹುದು. ಇನ್ನೂ ಒಂದು ಸಂಖ್ಯೆ ಇದೆ, 0802-22-23788 ಈ ಮೂರು ಸಂಖ್ಯೆಗೆ ಯಾವುದೇ ಸಂಖ್ಯೆ ಕರೆ ಮಾಡಿ ಮಾತನಾಡಬಹುದು. ದಯವಿಟ್ಟು ನೀವು ಮಾತಾಡುವಾಗ ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ, ಹಾಗೇ ಕ್ರಿಸ್ಪಾಗಿ ಸ್ಫುಟವಾಗಿ ಮಾತನಾಡುವಂತಹ ಜಾಗ ಸೆಲೆಕ್ಟ್ ಮಾಡಿಕೊಡಿ. ಲೌಡ್ ಸ್ಪೀಕರ್ ಸ್ವಿಚ್ ಆಫ್ ಮಾಡಿ, ರೇಡಿಯೋ ಟರ್ನ್ ಆಫ್ ಮಾಡಿ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಹೊನ್ನೂರಲ್ಲಿ ಸರ್, ಹನುಮಂತಾಪುರ ಜಗಳೂರು ತಾಲೂಕಿನಿಂದ.
0: ಹೊನ್ನೂರಲ್ಲಿ, ಹೊನ್ನೂರು ಅಲ್ಲಿವರೆ ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ ಸರ್.
0: ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ. ಏನೋ ಇವತ್ತು ಅಂದ್ರೆ ಹಾಡನ್ನ ಕೇಳಬೇಕು ಈ ಸಮಯ ಅನ್ಕೊಂಡ್ರಿ?
1: ಹ್ಞೂ ಸರ್, ನಾನು ಯಾಕಂದ್ರೆ ಕೇಳ್ತಾ ಇದ್ದೆ.
0: ಮಳೆ ಬರ್ತಾ ಇದೆಯಾ?
1: ಇಲ್ಲ ಸರ್, ಮಳೆ ಇಲ್ಲ, ಏನಿಲ್ಲ, ಬಾರಿ ಬಿಸಿಲು ಸರ್, ಏನ್ ಮಾಡೋಣ.
0: ಬೆಂಗಳೂರು ಕಡೆ ಮಳೆ ಕಳಿಸಿದಿರಲ್ಲ, ಬೆಂಗಳೂರು ಕಡೆ ಮಳೆ ಬರ್ತಾ ಇದೆ?
1: ಅಲ್ಲಿ ಬರ್ತಾ ಇದೆ ಸರ್, ನಮಗೆ ಇಲ್ಲೇ ಇಲ್ಲ ಸರ್, ಬಯಲುಸೀಮೆ ನಮ್ಮದು.
0: ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ? ಹೊನ್ನೂರಲ್ಲಿ
1: ನಮಗೆ ಮಿಡಿದ ಸ್ತುತಿಯಿಂದ ನನ್ನ ನಿನ್ನ ಆಸೆ ಅಂತ ಇದೆಯಲ್ಲ ಸರ್, ಆ ಹಾಡು ಸರ್.
0: ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕಾಲರ್ ನೀವೇ, ಕೊನೆಯ ಹಾಡು ನಿಮ್ದೇ ಆಗುತ್ತೆ ಮೋಸ್ಟ್ಲಿ, ಯಾಕಂದ್ರೆ 54 ಆಯ್ತು. ಸೊ ಹಾಗಾಗಿ ನಿಮ್ದೇ ಕೊನೆಯ ಹಾಡು ಆಗ್ಬಹುದು. ಒಂದು ಅಂತರ ಕೊಟ್ಟು ಕರೆ ಮಾಡಿ ಹೊನ್ನೂರಲ್ಲಿ ಅವರೇ. ಈ ಕರೆ ಮಾಡಿದ್ರಿ, ಒಂದು 15-20 ದಿನ ಕೊಟ್ಟು ಕರೆಯನ್ನ ಮಾಡಿ, ಓಕೆನಾ? ಧನ್ಯವಾದಗಳು ಕರೆ ಮಾಡಿದಕ್ಕೆ ಹೊನ್ನೂರಲ್ಲಿ ಅವರೇ. ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿದ್ದು. ನಮಸ್ಕಾರ. ಇವತ್ತಿನ ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು. ಕರೆ ಮಾಡಿದ ಎಲ್ಲ ಕೇಳುಗರಿಗೆ, ಹಾಗೆಯೇ ಪ್ರಯತ್ನ ಪಟ್ಟವರಿಗೆ, ಕರೆ ಸಿಗದೇ ಇರೋರಿಗೂ ಧನ್ಯವಾದಗಳು. ಯಾಕೆಂದರೆ ಮುಂದಿನ ಬಾರಿ ಖಂಡಿತ ಸಿಗತ್ತೆ ಅನ್ನೋ ಆಶಾಭಾವನೆ ನಿಮಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

0: ವಿಕ್ಕಿ ಡೋನರ್ ಚಿತ್ರದ ಗೀತೆ ಆಯುಷ್ಮಾನ್ ಖುರಾನ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ದು. ಸ್ವಾನಂದ್ ಕಿರ್ಕಿರೆ ಅವರ ಸಾಹಿತ್ಯಕ್ಕೆ ಅಭಿಷೇಕ್ ಅಕ್ಷಯ್ ಅವರ ಸಂಗೀತ ನಿರ್ದೇಶನ ಇತ್ತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇದ್ದೀರಾ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಫೋರ್ಸ್ ಚಿತ್ರದ ಗೀತೆ ಕಾರ್ತಿಕ್ ಮತ್ತು ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಲಲಿತ್ ಪಂಡಿತ್ ಅವರ ಸಂಗೀತಕ್ಕೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇತ್ತು. ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಚಿತ್ರದ್ದು. ರಾಹತ್ ಫತೇ ಅವರ ಧ್ವನಿಯಲ್ಲಿದೆ. ತುಳಸಿ ಕುಮಾರ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಇರ್ಷದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದೆ.

ಗಾವೋನ ಹಸ್ದೋನ ಅಂತ ಹೇಳ್ತಾ ಇದ್ದಾರೆ ಪಾ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಯಸ್ ಚಿತ್ರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳಿಗೆ ಅಡಿಪಾಯ ಹಾಕಿದ್ದರು. ಅವರ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಚಿಂತನೆಗಳಿಂದ ಪ್ರೇರಣೆ ಪಡೆದ ಡಾ ಬಿಆರ್ ಅಂಬೇಡ್ಕರ್ ರೂಪಿಸಿದ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದಾಗಿ ದೇಶದಲ್ಲಿ ಎಲ್ಲರೂ ಸಮಾನತೆ ಮತ್ತು ಸಹಬಾಳ್ವೆಯಿಂದ ಬದುಕಲು ಸಾಧ್ಯವಾಗಿದೆ ಎಂದು ಮುಜರಾಯಿ ಸಚಿವ ಕೆಎಸ್ ಬಸವಂತಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರು ದಸರಾ ಮಾದರಿಯಲ್ಲಿ ಕಿತ್ತೂರು ಉತ್ಸವದ ವಿಜೃಂಭಣೆಯ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚಿತ್ರದುರ್ಗ ನಗರದ ಚಳ್ಳೆಕೆರೆ ವೃತ್ತದಿಂದ ಹೊಳಲ್ಕೆರೆ ರಸ್ತೆಯ ತನಕ ಕನಕ ವೃತ್ತದವರೆಗೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯವಿರುವ ಭೂಸ್ವಾಧೀನ ಮತ್ತು ಕಟ್ಟಡಗಳ ಪರಿಹಾರದ ನಿಖರ ಮಾಹಿತಿ ಸಂಗ್ರಹಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಬಿಜೆಪಿ ನಾಯಕರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಆಂಧ್ರಗಡಿಯಂಚಿನ ಗೌರಸಮುದ್ರ ತುಮುಲು ಪ್ರದೇಶದಲ್ಲಿ ಮ್ಯಾಸಮಂಡಲದ ಆರಾಧ್ಯ ದೈವ ಶ್ರೀ ಗೌರಸಮುದ್ರ ಮಾರಮ್ಮದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. 2042 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ

ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 10 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 117 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ 10:03:08. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಹಲವಾರು ಗೆಳೆಯರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಕೇಳುವಿಕೆ ಹೀಗೆ ಮುಂದುವರಿಯಲಿ. ಒಳ್ಳೆಯ ಗೀತೆಗಳೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಶುರುವಾಗುತ್ತೆ. ಹಾಗೆಯೇ ಪ್ರಾರಂಭಕ್ಕೆ ಮೊದಲಿಗೆ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ ಪ್ರಸಾರ ಆಗ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿರುವ ಗೀತೆ ಇದು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ

ಜಾಕಿ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಸಂಜಿತ್ ಹೆಗಡೆ ಮತ್ತು ಪೃಥ್ವಿ ಭಟ್ ಅವರು. ಭುವನಂ ಗಗನಂ ಚಿತ್ರದ ಗೀತೆ ಇದು. ಅನಿರುದ್ಧ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಗುಮ್ಮಿನೇನಿ ವಿಜಯ್ ಅವರ ಸಂಗೀತ ನಿರ್ದೇಶನ.

दिलखुश दिलखुश

ಭೀಮಾಟಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಚರಣ್ ರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಕವಿರಾಜ್ ಅವರ ರಚನೆಗೆ ಚರಣ್ ರಾಜ್ ಅವರದೇ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಸಿದ್ ಶ್ರೀರಾಮ್ ಅವರು ಹಾಡಿದ್ದಾರೆ. ಭಜರಂಗಿ ಭಾಗ 2 ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಬಯಸುವೆ ಡ್ಯಾಡಿ ಪಪ್ಪಿ.

ಆರಾಧನೆ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವೀಣಾ ಪಂಡಿತ್, ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಂತಹ ಗೀತೆಗೆ ಕುಮಾರ್ ಅವರ ಸಂಗೀತ ನಿರ್ದೇಶನ ಇತ್ತು.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗಷ್ಟೇ ನೀವು ಕೇಳಿದ್ದು ಲಾಲಿ ಹಾಡು ಚಿತ್ರದ ಗೀತೆಯನ್ನು ಶ್ರೀನಿವಾಸ್ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದರು. ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನ, ಕೆ ಕಲ್ಯಾಣ್ ಅವರ ರಚನೆ ಇದ್ದಂತಹ ಗೀತೆ ಇದಾಗಿತ್ತು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಕಿಸ್ಮತ್ ಚಿತ್ರದ್ದು. ವಿಜಯ್ ರಾಘವೇಂದ್ರ ಅವರ ಧ್ವನಿ, ಘೌಸ್ಪೀರ್ ಅವರ ಸಾಹಿತ್ಯ, ರಾಜೇಶ್ ಅವರ ಸಂಗೀತ ನಿರ್ದೇಶನ.

ಅನೇಕ ಗೆಳೆಯರು ಸಂದೇಶಗಳನ್ನ ಕಳಿಸಿ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ, ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ, ಶುಭರಾತ್ರಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಪ್ರೇಮ ಗೀತೆಗಳು, ಪ್ರೀತಿಯ ಕುರಿತಾದ ಮಾತುಗಳು ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ದ ಚುನಾವಣೆಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿಯೂ ದಸರಾ ಆಚರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ದಸರಾ ಲಾಂಛನ ಅನಾವರಣಗೊಳಿಸಿ ಮಾತನಾಡಿದ ಅವರು, ನಾಡಹಬ್ಬ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. 69ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ, ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ಕಿರುಹೊತ್ತಿಗೆ ಹಸ್ತಾಂತರಿಸಲಾಯಿತು. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ನಾಗರಿಕ ಸೇವಾ ಪರೀಕ್ಷೆ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸುವಂತೆ ಶಿಕ್ಷಕರು ಅವರ ಕಲಿಕೆ ಮತ್ತು ಪ್ರತಿಭೆಯ ಮೇಲೆ ನಿರಂತರ ನಿಗಾ ವಹಿಸಿ ಮಾರ್ಗದರ್ಶನ ನೀಡಬೇಕು ಎಂದು ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿ 113 ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 30 ಕೊನೆಯ ದಿನವಾಗಿದೆ. ಹೆಚ್ಚಿನ ಮಾಹಿತಿಗೆ ನಗರಸಭೆಯ ಆರೋಗ್ಯ ಶಾಖೆಯನ್ನು ಸಂಪರ್ಕಿಸಬಹುದು ಎಂದು ಪೌರಾಯುಕ್ತರು ಮಾಹಿತಿ ನೀಡಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಿದ ಪುರುಷರ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 159 ರನ್ ಮಾಡಿತು. ಗೆಲುವಿನ ಗುರಿ ಬೆನ್ನತ್ತ ಭಾರತ 14.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 163 ರನ್ಗಳ ಮೂಲಕ ಜಯ ಸಾಧಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03:08. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ನಿಮ್ಮ ಗೆಳೆಯ ಸುನಿಲ್ ರುದ್ರಮೂರ್ತಿಗೆ ಹೊರಡಲು ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.